ನಮಸ್ಕಾರ ಶ್ರೋತೃಗಳೇ, ನೀವು ಟೂನ್ ಮಾಡಿದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 19 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 10 ತಾರೀಖು ಶುಕ್ರವಾರ. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಸಮಯ 5:58. ಈ ಬೆಳಗಿನ ಪ್ರಸಾರಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗಿರ್ತೀನಿ, ನಿಮ್ಮ ಗೆಳತಿ HS ಚಂದ್ರಮ್ಮ.

ಕಾರ್ಯಕ್ರಮಗಳ ಪರಿಚಯ. ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ. 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ. 7:45 ನೋವು ರಹಿತ ಹೆರಿಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವಯ್ಯಾರ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಪ್ರಾಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ. ನಂತರ ಸವಿಗಾನ. 8:30 ಗಾಂಧಿ ಸ್ಮೃತಿ, ಪ್ರಸ್ತುತಿ ಪುಟ್ಟಸ್ವಾಮಿ ಪಿ ತರೀಕೆರೆ. 8:45 ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ. 9:00 ಚಿತ್ರಚೈತ್ರ. 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮ. 10:30 ವಾಟ್ಸ್ಆಪ್ ಗೀತೆಗಳು. 11:00 ಫುಲ್ವಾರಿ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಶೇಷಗಿರಿ ರಾವ್ ಎಸ್ ಅವರ ವಯಲಿನ್ ವಾದನ.

ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಲವಾರ್. 12:35 ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ. 1:20 ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಸಖೀ ಸಹೇಲಿ. 4:00 ಗೀತ್ ಭರೋ ಕಹಾನಿ.

ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ, 6:15ಕ್ಕೆ ಭಾವಗೀತೆಗಳನ್ನು ಕೇಳಬಹುದು, 6:30ಕ್ಕೆ ಅವಲೋಕನ, 6:50ಕ್ಕೆ ಬೆಂಗಳೂರು ಕೇಂದ್ರದಿಂದ ಹೆಲೋ ಕೃಷಿರಂಗ

ನೇರ ಫೋನ್ಇನ್ ಕಾರ್ಯಕ್ರಮ. ವಿಷಯ: ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು, ಪ್ರಾಜೆಕ್ಟರು ಕೃಷಿ ನಿರ್ದೇಶಕರು ಶೇಷಾದ್ರಿ ರಸ್ತೆ ಬೆಂಗಳೂರು. 7:20 ಕೃಷಿ ಲೋಕ, 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. 8:00 ಯುವವಾಣಿ, ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳನ್ನು ಆಲಿಸಬಹುದು. 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್. 9:30 ಕರೆಂಟ್ ಅಫೈರ್ಸ್. 10:00 ಮಧುರಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿದ್ಯಾಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಈ ದಿನ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ.

ಆರು ಗಂಟೆ ಹತ್ತು ನಿಮಿಷ ಹತ್ತು ಸೆಕೆಂಡ್ಗಳು. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಶುಭ ನುಡಿ. ಎದ್ದಷ್ಟು ದಿನವಾರೇ ಇರುವಷ್ಟು ಪ್ರೀತಿಯ ಇನ್ನಷ್ಟು ರುಚಿ ಮಾಡಿ ತೆರಳುವುದು. ಇದ್ದಷ್ಟು ದಿನವಾರೇ ಇರುವಷ್ಟು ಪ್ರೀತಿಯ ಇನ್ನಷ್ಟು ರುಚಿ ಮಾಡಿ ತೆರಳುವುದು, ಹೇಗೆಂದಿದ್ದಾರೆ ದರಾ ಬೇಂದ್ರೆ. ಶುಭ ನುಡಿ ಕೇಳಿದ್ರಿ. ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಈಶ್ವರ ಚಂದ್ರ ಪ್ರಸಾದ್ ಅವರ ಭಕ್ತಿ ರಚನೆ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಜಯ ಜಗದೀಶ್ವರಿ ಮಾಯೆ, ಜಯ ಕರುಣಾಕರಿ ತಾಯೇ.

ಮುಂದೆ ಕೇಳೋಣ. ಎಸ್ ಜಾನಕಿಯವರ ದನಿಯಲ್ಲಿರುವ ಆರ್.ಎನ್.ಜಯಗೋಪಾಲ್ ಅವರ ರಚನೆ. ನಮೋ ನಮೋ ನಮೋ ದೇವಿ ಮಹಾಲಕ್ಷ್ಮಿಯೇ, ನೀ ದಯ ತೋರೆ ಮಹದಯಸಿರಿಯೇ.

0: ಸಮಯ 6:30 ಆಕಾಶವಾಣಿ ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ.
1: ನಾವು ಕಹಿಯಾದ ಮಾತ್ರೆ ನುಂಗುವಾಗ ಮುಖವನ್ನು ಹೆಂಡುತ್ತೇವೆ. ಅವನ ಮುಖ ನೋಡು, ಹರಳೆಣ್ಣೆ ಕುಡಿದವನ ಹಾಗಿದೆ ಎನ್ನುತ್ತೇವೆ. ಸೊಗಸಾದ ಹಾಡು ಕೇಳಿದಾಗ ಕಣ್ಮುಚ್ಚಿ ತಲೆದೂಗುತ್ತೇವೆ. ಬೆಕ್ಕಸ ಬೆರಗಾದಾಗ ಕಣ್ಣು ಅರಳಿಸುತ್ತೇವೆ. ಹುಬ್ಬುಗಳು ಮೇಲೆ ಹೋದಾವು, ಮೂಗಿನ ಮೇಲೆ ಬೆರಳು ಮುಟ್ಟಿತು, ತುಟಿಗಳು ಓ ಆಕಾರ ಪಡೆಯುತ್ತವೆ. ಸಿಟ್ಟು ಬಂದಾಗ ಮುಖವನ್ನು ಸಿಂಡರಿಸುತ್ತೇವೆ. ಅತ್ಯಂತ ಕೋಪ ಬಂದಾಗ ಮುಖವು ಕೆಂಪಾದೀತು, ತುಟಿಗಳು ಅದರುತ್ತವೆ, ಕಣ್ಣು ಕಿಡಿಕಾರುವಂತೆ ತೋರಬಹುದು. ಸಂತಸವು ಮಂದಹಾಸ ತರುತ್ತದೆ, ತುಟಿ ತೆರೆಯದೆ ನಾವು ನಗುತ್ತೇವೆ. ತುಂಬಾ ಸಂತೋಷವಾದಾಗ ತುಟಿಗಳು ಬಿರಿದು ದಂತ ಪಂಕ್ತಿಗಳನ್ನು ತೋರಿಸುತ್ತಾ ಬಾಯಿ ತೆರೆದು ಗಟ್ಟಿಯಾಗಿ ತೆನೆತೆನೆಯಾಗಿ ಶಬ್ದ ತರಂಗಗಳನ್ನು ಹುಟ್ಟಿಸುತ್ತೇವೆ. ಅಸಹ್ಯವನ್ನು ಕಂಡಾಗ ನಮ್ಮ ಎರಡೂ ಹುಬ್ಬುಗಳು ಸಮೀಪಕ್ಕೆ ಬಂದು ಕಣ್ಣುಗಳು ಕಿರಿದಾಗಿ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು, ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬಾ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು. ಅವು ಕಣ್ಣುಗಳಿಂದ

0: ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನೇ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳಿದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ಇರಿಗೆಗಳು ಮೂಡುವುದುಂಟು. ಗಹನವಾದ ಆಲೋಚನೆಗೆ ನಮ್ಮ ಅಂಗೈಯನ್ನು ನಮ್ಮ ಗಲ್ಲಕ್ಕೆ ಕೆನ್ನೆಗೆ ಇಡುತ್ತೇವೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಕೇಳಬಾರದ್ದನ್ನು ಕೇಳುವಾಗ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಪ್ರತಿಭಟಿಸುವಾಗ ಬಾಯಿ ಬಾಯಿ ಬಡಿದುಕೊಳ್ಳುತ್ತೇವೆ. ಇಂತಹ ಮುಖಭಾವಗಳಿಂದಲೇ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದಕ್ಕೆ ಮುಖವೇ ಮನಸ್ಸಿನ ಕನ್ನಡಿ ಎನ್ನುವುದು. ಇವೆಲ್ಲ ಸ್ವಭಾವ ಸಹಜ ಪ್ರವೃತ್ತಿಗೆ ನೈಸರ್ಗಿಕ ಅಭಿವ್ಯಕ್ತಿಗಳು. ಆದರೆ ಯಾವ ಭಾವ ವ್ಯಗ್ರತೆಯನ್ನೂ ಮುಖದಲ್ಲಿ ತೋರಿಸದವರೂ ಅಲ್ಲಲ್ಲಿ ಇರುತ್ತಾರಷ್ಟೇ. ಅವರನ್ನು ಭಾವಶೂನ್ಯರು ಎನ್ನಬಹುದು ತಾನೆ? ಅಥವಾ ಬಾಹ್ಯ ಪ್ರಕಟಣೆಗೆ ಅಗತ್ಯವಿಲ್ಲ ಎಂದು ಅವರು ಮನದಾಳದಲ್ಲೇ ಭಾವಗಳನ್ನು ನುಂಗಿಕೊಂಡಿರಬಹುದು. ಇಂತಹ ಭಾವ ಪ್ರಕಟಣೆಯ ಮುಖ ಚಹರೆಗಳನ್ನು ನಾವು ಕಪಟವಾಗಿಯೂ ಅಂದರೆ ಸುಳ್ಳು ಸುಳ್ಳೇ ತೋರಿಸುವ ನಾಟಕವನ್ನೂ ಮಾಡುತ್ತೇವಲ್ಲ. ಇನ್ನು ದೀರ್ಘಕಾಲದ ಮುಖಭಾವ ಪ್ರದರ್ಶನಕ್ಕೂ ಉದಾಹರಣೆಗಳುಂಟು. ಸದಾ ಹ್ಯಾಪ್ ಮೋರೆ ಹಾಕಿಕೊಂಡವ, ಸದಾ ಮುಖ ಗಂಟಿಕ್ಕಿಕೊಂಡೇ ಇರುವವ, ಸದಾ ಅಳುಮೂರೆಯವ, ಸದಾ ಕಂಗಾಲು ಮುಖದವ, ಆಗತಾನೇ ಸೆರೆಮನೆಯಿಂದ ಬಿಡುಗಡೆಯಾದ ಕೈದಿಯಂತೆ ಸದಾ ಕುರುಚಲುಗಡ್ಡ, ಕೆದರಿದ ಕೂದಲು, ಮಲಿನ ಮುಖದವ, ಅಂತೆಯೇ ಸದಾ ಹಸುನ್ಮುಖಿ, ಗೆಲುವು ಮುಖದವ, ಗಂಭೀರ ಮುಖ ಮುದ್ರೆಯವ, ತೇಜೋವಂತ ಮುಖದಿಂದಲೇ ಜನರು ಗೌರವಿಸುವಂತೆ ಇರುವವ ಇತ್ಯಾದಿ. ಅಭಿನಯ ರಂಗದಲ್ಲಿ ನಟ ನಟಿಯರ ಮುಖಭಾವ ಪ್ರಕಟಣೆಗೆ ತರಬೇತಿ ಇರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಇವುಗಳ ಬಗೆಗೆ ವಿವರವಾದ ಚಿತ್ರಣವಿದೆ. ನರ್ತನದಲ್ಲಿ ಚಲನೆ ವೇಗದ ಜೊತೆಗೆ ಸಾಂದರ್ಭಿಕ ಮುದ್ರೆಗಳು ಮತ್ತು ಮುಖಮುದ್ರೆಗಳೇ ಮೂಲವಸ್ತು. ನವರಸಗಳನ್ನು ಭಾವಾಭಿವ್ಯಕ್ತಿಸುವಾಗ ಮುಖಚಹರೆ ಸೂಕ್ತವಿರಬೇಕು. ಶ್ರವಣಬೆಳಗುಳದ ಗೊಮ್ಮಟನ ಬೃಹದಾಕಾರದ ಕಲ್ಲು ಮುಖವು ನಿರ್ಭಾವ ಶಿಲಾಮುಖವಲ್ಲ. ಶಾಂತರಸವನ್ನು ಸ್ಥಿರವಾಗಿ ಹೊರಸೂಸುವ ಮುಖ ಅದು. ಮನಸ್ಸಿನ ಉಳಿದ ಎಂಟು ರಸಗಳ ವ್ಯಗ್ರತೆಗೆ ಹೊರತಾದುದು. ಆದ್ದರಿಂದ ನಿರ್ಭಾವ ಶಾಂತರಸವನ್ನು ಅಭಿನಯಿಸುವುದು ಕಷ್ಟ ಎಂದು ಹಿಂದಿನವರು ಎಂಟೇ ರಸಗಳನ್ನು ಹೇಳಿದ್ದರು. ಶಾಂತರಸವನ್ನು ಸೇರಿಸಿದ ಅನಂತರವೇ ನವರಸಗಳಾದವು. ನಮ್ಮ ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮಗುವಿಗೆ ಉಣ್ಣಿಸುವಾಗ ತಾಯಿಯೂ ಬಾಯಿ ತೆರೆಯುವುದು, ಬಿಗಿಯಾದ ತಿರುಪಿನ ಮುಚ್ಚಳವನ್ನು ತೆಗೆಯುವಾಗ ತುಟಿಗಳನ್ನು ಒಳಕ್ಕೆ ಮುಡಿಸುವುದು, ಭಾರವಾದ ವಸ್ತುವನ್ನು ಎಳೆಯುವಾಗ ಅಬುಡುಕಚ್ಚುವುದು, ಸೂಜಿಗೆ ದಾರವನ್ನು ಪೋಣಿಸುವಾಗ ಕಣ್ಣು ಕಿರಿದಾಗಿಸಿ ನಾಲಿಗೆಯನ್ನು ತುಟಿ ಮುಚ್ಚಿದ್ದರೂ ಸ್ವಲ್ಪ ಹೊರಚಾಚುವುದು ಮೊದಲಾದವುಗಳನ್ನು ನಾವು ಅಪ್ರಯತ್ನವಾಗಿಯೇ ಮಾಡುವುದಿಲ್ಲವೇ? ಒಂದು ಮಾಂಸಖಂಡದ ಚಲನೆಯ ಕಾರ್ಯದಲ್ಲಿ ತೊಡಗಿದಾಗ ಮಿದುಳು ಬೇರೆಯದಕ್ಕೆ ಗಮನವನ್ನು ಕೊಡದಿರಲಿ ಎಂಬುದೇ ಇದಕ್ಕೆ ಮನಃಶಾಸ್ತ್ರದ ವಿವರಣೆ. ಏನೇ ಇರಲಿ, ನಾವೆಷ್ಟು ಬೇಡ ಎಂದು ಪ್ರಯತ್ನಿಸಿದರೂ ನಮ್ಮ ಮುಖಭಾವಗಳು ನಮ್ಮ ಆಂತರ್ಯವನ್ನು ಹೊರಹಾಕಿ ನಮ್ಮ ಗುಟ್ಟನ್ನು ರಟ್ಟು ಮಾಡುತ್ತವೆಯಲ್ಲವೇ? ಚಿಂತನಯೋಗ್ಯ ವಿಚಾರ ತಾನೇ ಇದು.
1: ಇದುವರೆಗೆ ಪ್ರೊಫೆಸರ್ ನರಹರಿ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಭಾವಗೀತೆಗಳು
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಡಾಕ್ಟರ್ HS ವೆಂಕಟೇಶಮೂರ್ತಿಯವರ ಭಾವಗೀತೆ, MD ಪಲ್ಲವಿಯವರ ದನಿಯಲ್ಲಿ.

0: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
1: ಇಂದು ಬೆಳಗ್ಗೆ 7:45 ನೋವುರಹಿತ ಹೆರಿಗೆ, ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವಯ್ಯಾರ್. ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ? ರತ್ನಮಲಾ ಪ್ರಕಾಶ್ ಅವರು ಹಾಡಿರುವ ಭಾವಗೀತೆ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಕುರಿ ಮತ್ತು ಮೇಕೆ ಸಾಕಾಣಿಕೆ ನಮ್ಮ ಕೃಷಿಕರ ಒಂದು ಬಹುಮುಖ್ಯವಾದಂತಹ ಉಪಕಸಬು. ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಹೈನುಗಾರಿಕೆ ಮತ್ತು ಕೃಷಿಯ ಜೊತೆಗೆ ಕುರಿ ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡಿಕೊಂಡು ನಮ್ಮ ಅಗತ್ಯಗಳನ್ನು ಈಡೇರಿಸಿಕೊಂಡು ಬರಲಾಗ್ತಾ ಇದೆ. ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಬಿತ್ತನೆ, ಕೊಯ್ಲು ಮತ್ತು ಬೇಸಾಯದ ಸಂದರ್ಭದಲ್ಲಿ ನಮಗೆ ಅಗತ್ಯ ಇರುವಂತಹ ಹಣದ ಪೂರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಬಂದಿದೆ. ಈಗಲೂ ಕೂಡ ಅನೇಕ ಕೃಷಿಕರು ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಕೂಡು ಪದ್ಧತಿಯಲ್ಲಿ ಅಥವಾ ಸ್ಟಾಲ್ ಫೀಡಿಂಗ್ ಅನ್ನುವಂತಹ ಹೊಸ ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆಗಳ ಸಾಕಾಣಿಕೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ಕೂಡು ಪದ್ಧತಿಯಲ್ಲಿ ಕುರಿ ಮತ್ತು ಮೇಕೆಯನ್ನು ಸಾಕಾಣಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಅಗತ್ಯ ಇರುವಂತಹ ಮೇವನ್ನು ಕೂಡ ಸರಬರಾಜು ಮಾಡಬೇಕಾಗುತ್ತೆ. ಹೀಗೆ ಕುರಿ ಮತ್ತು ಮೇಕೆಗೆ ಹೆಚ್ಚು ಸೂಕ್ತವಾದಂತಹ ಮೇವು ಅಂತ ಹೇಳಿದರೆ ಬೇಲಿ ಮೆಂತೆ ಅನ್ನುವಂಥದ್ದು. ಬೇಲಿ ಮೆಂತೆ ಮೇವಿನ ಬೆಳೆ, ದ್ವಿದಳ ಧಾನ್ಯದ ಗುಂಪಿಗೆ ಸೇರಿದೆ ಮತ್ತು ವಾತಾವರಣದಲ್ಲಿ ಇರತಕ್ಕಂತಹ ಸಾರಜನಕವನ್ನು ಇದು ಸ್ಥಿರೀಕರಿಸುತ್ತೆ. ಈ ಬೆಳೆ ತಂಪಾದ ವಾತಾವರಣದಲ್ಲಿ ಹುಲುಸಾಗಿ ಬೆಳೆಯುತ್ತೆ. ಬಹಳ ಮುಖ್ಯವಾಗಿ ಮಳೆಯಾಶ್ರಿತ ಬೆಳೆಯಾಗಿದೆ. ಅಕ್ಟೋಬರ್ 3ನೇ ವಾರದಿಂದ ನವೆಂಬರ್ 3ನೇ ವಾರದವರೆಗೆ ಬಿತ್ತನೆಯನ್ನ ಮಾಡಬಹುದು. ಕ್ಷಾರ, ಚೌಳು ಹಾಗೂ ಜೌಗು ಪ್ರದೇಶವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ರೀತಿಯ ಮಣ್ಣು ಕೂಡ ಈ ಬೆಳೆಗೆ ಸೂಕ್ತವಾಗಿದೆ. ಬಿತ್ತನೆಗೆ 3ರಿಂದ 4 ವಾರ ಮುಂಚಿತವಾಗಿ ಎಕರೆಗೆ 4 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಎಕರೆಗೆ 8 ಕೆಜಿ ಬಿತ್ತನೆ ಬೀಜವನ್ನು ರೈಸೋಬಿಯಂ ಜೀವಾಣುವಿನಿಂದ ಉಪಚರಿಸಿ ಸಾಲಿನಿಂದ ಸಾಲಿಗೆ 1.5 ಅಡಿ ಹಾಗೂ ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆಯನ್ನ ಮಾಡಬೇಕು. ಮೂಲ ಗೊಬ್ಬರವಾಗಿ ಪ್ರತಿ ಎಕರೆಗೆ 25 ಕೆಜಿ ಸಾರಜನಕ, 40 ಕೆಜಿ ರಂಜಕ ಹಾಗೂ 20 ಕೆಜಿ ಪೊಟ್ಯಾಷನ್ನ ಒದಗಿಸತಕ್ಕಂತಹ ರಸಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ಬಳಕೆಯನ್ನ ಮಾಡಬಹುದು. ಅಂತರ ಬೇಸಾಯ ಮಾಡಿ ಕಳೆಯನ್ನ ನಿಯಂತ್ರಣ ಮಾಡಬೇಕು. ಮೊದಲನೇ ಕಟಾವನ್ನು ಬಿತ್ತನೆ ಮಾಡಿದ 90 ದಿವಸಗಳಲ್ಲಿ ಹಾಗೂ ನಂತರದ ಕಟಾವನ್ನು ಪ್ರತಿ 40ರಿಂದ 45 ದಿವಸಗಳಿಗೊಮ್ಮೆ ಮಾಡಬಹುದು. ವಾರ್ಷಿಕವಾಗಿ ಪ್ರತಿ ಎಕರೆಗೆ 6ರಿಂದ 7 ಬಾರಿ ಕಟಾವನ್ನ ಮಾಡಿ 12ರಿಂದ 15 ಟನ್ ಹಸಿರು ಮೇವನ್ನ ನಾವು ಪಡಿಬಹುದು. ಜಾನುವಾರುಗಳಿಗೆ ಮೇವು ಕೊಡುವಾಗ ಒಟ್ಟು ಮೇವಿನ ಪ್ರಮಾಣದಲ್ಲಿ 1/3 ಭಾಗ ಮಾತ್ರ ಬೇಲಿ ಮೆಂತೆ ಸೊಪ್ಪನ್ನ ಬಳಕೆಯನ್ನ ಮಾಡಬಹುದು. ಈ ಬೇಲಿ ಮೆಂತೆ ಮಳೆಯಾಶ್ರಿತ ಪ್ರದೇಶಕ್ಕೆ ಹೆಚ್ಚು ಸೂಕ್ತವಾದಂತಹ ಬೆಳೆಯಾಗಿದೆ. ಪುಷ್ಟಿದಾಯಕವಾದ ಹಸಿರು ಮೇವನ್ನ ಕಡಿಮೆ ಅವಧಿಯಲ್ಲಿ ಒದಗಿಸುತ್ತೆ. ಕುರಿ ಮತ್ತು ಮೇಕೆಗೆ ಹೆಚ್ಚು ಸೂಕ್ತ. ಮುಖ್ಯ ಬೆಳೆಯಾಗಿ ಹಾಗೂ ಅಂತರ ಬೆಳೆಯಾಗಿ ತೆಂಗಿನ ತೋಟಗಳಲ್ಲಿಯೂ ಕೂಡ ಇದನ್ನ ಬೆಳೆದುಕೊಳ್ಳಬಹುದು. ಈ ಬೆಳೆ ಸಾರಜನಕವನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುವಲ್ಲಿ ಸಹಾಯವನ್ನ ಮಾಡುತ್ತೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಬೇಲಿ ಮೆಂತೆಯನ್ನ ಬೆಳೆದುಕೊಂಡು ನಾವು ಮೇವಾಗಿ ಮತ್ತು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಕೂಡ ಬಳಕೆಯನ್ನ ಮಾಡಿಕೊಳ್ಳಬಹುದು.
0: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆತ್ಮೀಯ ಕೇಳುಗರೆ, ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹೆಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ: ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೇಳೋಣ ಒಂದು ಭಾವಗೀತೆ. ಡಾ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆ. ಮೂಡಿಬರುವ ಧ್ವನಿ ಶಿಲ್ಪಕಲಾ ಅವರದು.

0: 7:02 ಸಮಯ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ
1: ಆಕಾಶವಾಣಿ. ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50ಕ್ಕೆ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162K ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ HD ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ RR ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ DWR 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ DWR 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ RR ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು DWR 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ DWR 162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ DWR 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟೀಯ ಮನ್ನಣೆ ಆಗಿದೆ.
0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜೀರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜೀರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65 ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 151000 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 July 10 ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ VN ನಾಯಕ್.
5: July 10 ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ HL ಚೌಧರಿ ಮತ್ತು ಡಾಕ್ಟರ್ KH ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ, ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ಗಂಡು ಚಿರತೆ ಸೆರೆ ಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162ಗೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ನೀವು ಆಲಿಸ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ರಂಜನಿ ಪ್ರಭು ಅವರ ರಚನೆ, ಹಾಡಿದ್ದಾರೆ ಅರ್ಚನಾ ಉಡುಪ.

0: ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹೈಟೆಕ್ ಫರ್ನಿಚರ್ ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೂನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್ ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
3: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
4: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
5: ರತ್ನಂ ಸಿಲ್ಕ್ಸ್ ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ.
6: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ.

0: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार। अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई। आज ही आयुष्मान ऐप डाउनलोड कर आयुष्मान कार्ड बनाएं। ज्यादा जानकारी के लिए 1-4-5-5-5 पर कॉल करें।
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನು ಟ್ರೈ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಆತ್ಮೀಯ ಕೇಳುಗರೆ, ಇಂದು ಬೆಳಗ್ಗೆ 7:45 ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಸಲಹೆ ನೀಡುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬಿತ್ತರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.

0: ಕೆಲವರೇ ಗಮನಿಸಿ, ಇಂದು ಬೆಳಗ್ಗೆ 7:45 ನೋವುರಹಿತ ಹೆರಿಗೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ಭವ್ಯ ಸುನೀಲ್ ವಯ್ಯಾರ್. ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಇಂದು ಬೆಳಗ್ಗೆ 9:00 ಚಿತ್ರಚೈತ್ರ ಮೂಡಿಬರಲಿದೆ. 10:00 ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮ. 10:30 ವಾಟ್ಸ್ಆಪ್ ಗೀತೆಗಳನ್ನು ಆಲಿಸಬಹುದು. ಸಮಯ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ಕೇಳುವರೇ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840 88 2237840 499 ಎಸ್ಟೇಟ್ ಕೋಡ್ 0 8 0. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಮೊರಾಕೋ ವಿರುದ್ದ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ: ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ ಮೂರನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ದ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಮೂರನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ದ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹು ಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ ಫೆಬ್ರವರಿ 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ದ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ಭಾರತದ ವಿರುದ್ದ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್, ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲಾ ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಎನ್ಎಸ್ಎಫ್ ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ದ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.

0: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಕೇಳಿ ನೋವು ರಹಿತ ಹೆರಿಗೆ. ಈ ಕುರಿತು ಮಾಹಿತಿ ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರಿಂದ. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
1: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
2: ಶಿವ್ಯ ಐವಿಎಫ್ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರೋಡ್, ಹಾಸನ. ಇಲ್ಲಿ ಐಯುಐ ಐವಿಎಫ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ನಮ್ಮ ಜೊತೆಗಿದ್ದಾರೆ ಶಿವ್ಯ ಐವಿಎಫ್ ಸೆಂಟರ್ನ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವ ಡಾಕ್ಟರ್ ಭವ್ಯ ಸುನಿಲ್ ವಯ್ಯಾರ್ ಅವರು. ನಮಸ್ಕಾರ ಮೇಡಮ್.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾವು ಈ ಸರಣಿ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆ ಮತ್ತು ಹೆರಿಗೆಗೆ ಸಂಬಂಧಪಟ್ಟಂತೆ ಇದುವರೆಗೆ ಮಾತಾಡ್ತಾ ಬಂದಿದ್ದೀವಿ. ಈಗ ನೋವನ್ನು ಕಡಿಮೆ ಮಾಡುವಂತಹ ಅನೇಕ ಸಂದರ್ಭಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಚಾಲನೆಯಲ್ಲಿ ಇದಾವೆ. ಅದರಲ್ಲಿ ಒಂದು ಪೇನ್ಲೆಸ್ ಹೆರಿಗೆ ಅಂತ, ಅಂದ್ರೆ ನೋವು ರಹಿತ ಹೆರಿಗೆ. ಇದರಿಂದ ಏನೇನು ತೊಂದರೆ ಆಗುತ್ತೆ ಅಂತ ಅನ್ಕೊಳ್ತಾರೆ, ಅದ್ರ ಬಗ್ಗೆ

0: ತಡಬಹುದಾ ಇವತ್ತು?
1: ಖಂಡಿತ. ಈ ಪೇನ್ಲೆಸ್ ಡೆಲಿವರಿ ಅಂದ್ರೆ ಏನಪ್ಪ ಇದು ಹೆರಿಗೆ ಇದ್ರಲ್ಲಿ ನೋವೇ ಇರಲ್ವಾ ಅಂತ ಅಲ್ಲ, ನೋವಿರತ್ತೆ, ಆದ್ರೆ ಆ ನೋವು ಪೇಷಂಟ್ ಗೆ ಗೊತ್ತಾಗದೆ ಇರೋ ತರ ಇಂಜೆಕ್ಷನ್ಸ್ ಕೊಡ್ತೀವಿ, ಅದನ್ನ ಎಪಿಡ್ಯೂರಲ್ ಅನಾಲ್ಜೆಸಿಯಾ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೇಳೋದು ಇಂಜೆಕ್ಷನ್ಸ್, ಇದರಿಂದ ನಮ್ಗೆ ಪರ್ಮನೆಂಟ್ ಆಗಿ ಬೆನ್ ನೋವು ಬರುತ್ತೆ, ಇದನ್ನೇ ಎಲ್ಲ ಹೇಳೋದು. ಬೆನ್ನಿಗೆ ಸೂಜಿ ಕೊಟ್ಬಿಟ್ಟಿರ್ತಾರಲ್ಲ, ಇವಾಗ ಸಿಜೇರಿಯನ್ ಆದ್ಮೇಲೆ ಅಷ್ಟೇ, ಕೆಲವರು ಅಯ್ಯೋ ಸಿಜೇರಿಯನ್ ಮಾಡಿಸ್ಕೊಂಡ್ರೆ ಆಮೇಲೆ ಫುಲ್ ಬ್ಯಾಕ್ ಪೇನ್ ಬರುತ್ತೆ ಯಾಕಂದ್ರೆ ಬೆನ್ನಿಗೆ ಸೂಜಿ ಕೊಡ್ತಾರಂತೆ. ಸಿಜೇರಿಯನ್ ಸಮಯದಲ್ಲಿ ಕೊಡೋ ಸ್ಪೈನಲ್ ಅನಸ್ಥೀಶಿಯಾದಿಂದ ಆಗಿರ್ಬೋದು ಅಥವಾ ಈ ಎಪಿಡ್ಯೂರಲ್ ಅನಸ್ಥೀಶಿಯಾದಿಂದ ಆಗಿರ್ಬೋದು, ಖಂಡಿತವಾಗಿಯೂ ಬೆನ್ನೋವು ಬರೋದಿಲ್ಲ,
0: ಅದಕ್ಕೂ
1: ಸಂಬಂಧ ಇಲ್ಲ. ಟೆಂಪರರಿ ಆಗಿ ಇಂಜೆಕ್ಷನ್ ಕೊಟ್ಟಾಗ ಒಂದ್ ಸ್ವಲ್ಪ ಅಲ್ಲಿ ನೋವು ಇರ್ಬೋದು ಅಷ್ಟೇ, ಅದು ಟೆಂಪರರಿ ಒಂದ್ ದಿನದ ಮಟ್ಟಿಗೆ, ಬಟ್ ಶಾಶ್ವತವಾಗಿ ಬೆನ್ನೋವು ಬರೋದು ಆತರ ಇಲ್ಲ. ಹೆಣ್ಮಕ್ಳಿಗೆ ಸ್ವಲ್ಪ ಬೆನ್ನೋವು ಬರುತ್ತೆ, ನಮ್ಗೆ ಇಂಜೆಕ್ಷನ್ ಕೊಟ್ಟಿದ್ರು ಅದಕ್ಕೆ ಅಂತ ಅವ್ರು ಅನ್ಕೋತಿರ್ತಾರೆ, ಬಟ್ ಅದರಿಂದ ಅಲ್ಲ. ಅವರಿಗಾಗೋ ಬೆನ್ನೋವು ಅವ್ರಿಗೆ ಆಗೋ ದೈಹಿಕ ಸ್ಟ್ರೈನ್ ಇಂದ ಆಗ್ಬೋದು, ಅಥವಾ ಅಂದ್ರೆ ಡೆಲಿವರಿ ಆದಾಗ ಒಂದು ಹಾರ್ಮೋನ್ಸ್ ಇಂದ ಆಗಿರ್ಬೋದು, ಅಥವಾ ಡೆಲಿವರಿನೇ ಒಂದು ಸ್ಟ್ರೈನ್, ಸೊ ಅದರಿಂದ ಇರುತ್ತೆ ಅಷ್ಟೇ. ಈ ಇಂಜೆಕ್ಷನ್ಸ್ ಇಂದ ಖಂಡಿತವಾಗಿಯೂ ಇಲ್ಲ. ಇನ್ನೊಂದು ಏನಂತ ಕೇಳ್ತಾರೆ, ಅದರ ಮುಖಾಂತರ ಇಂಜೆಕ್ಷನ್ ಕೊಟ್ಟಾಗ, ಈಗ ಎಪಿಡ್ಯೂರಲ್ ಇಂಜೆಕ್ಷನ್ ಎಲ್ಲ ಕೊಟ್ಟಾಗ ಮಗುಗೆ ಏನಾದ್ರು ತೊಂದರೆ ಆಗುತ್ತಾ ಅಂತಾನು ಕೇಳ್ತಾರೆ. ಅದು ತುಂಬಾ ಕಡಿಮೆ ಡೋಸು, ಕಡಿಮೆ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಯೂಸ್ ಮಾಡೋದು ಇಂಜೆಕ್ಷನ್ಸ್. ಸೊ ಅದು ಯೂಶಲಿ ಅದು ಇವಾಗ ನಾವು ಯಾವುದೇ ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತಗೊಂಡ್ರು ಅದು ಮಗುಗೆ ರೀಚ್ ಆಗತ್ತೆ, ಆಯ್ತಾ. ಸೊ ಇದು ಕಡಿಮೆ ಡೋಸು, ಕಡಿಮೆ ಕಾನ್ಸಂಟ್ರೇಷನ್ ಆಗಿರೋದ್ರಿಂದ ಅದು ಏನು ಮಗು ಮೇಲೆ ಎಫೆಕ್ಟ್ ಇರೋದಿಲ್ಲ 100% ಅದು, ಆಯ್ತಾ. ಇನ್ನು ಕೆಲವೊಬ್ರು ಕೇಳ್ತಾರೆ, ಲೈಕ್ ಎಷ್ಟು ಸಕ್ಸಸ್ಫುಲ್, ನಾನು ಇಂಜೆಕ್ಷನ್ ತಗೊಂಡಾಗ ಎಷ್ಟು ಮಟ್ಟಿಗೆ ನನಗೆ ನೋವು ಕಮ್ಮಿ ಆಗುತ್ತೆ ಅಂತ. 95% ಕಮ್ಮಿ ಆಗುತ್ತೆ, 95% ಅದು ಕಮ್ಮಿ ಆಗುತ್ತೆ. ಈಗ ಹೇಗೆ ಅಂದ್ರೆ, ಸೆನ್ಸೇಷನ್ ಹೋಗುತ್ತೆ, ನೋವಿನ ಸೆನ್ಸೇಷನ್ ಹೋಗುತ್ತೆ, ಬಟ್ ಪ್ರೆಷರ್ ಇನ್ನು ಗೊತ್ತಾಗ್ತಾ ಇರುತ್ತೆ ಅಂದ್ರೆ ಪೇಷಂಟಿಗೆ. ಸೊ ಒಂದೇನಂದ್ರೆ, ಈಗ ಕೆಲವೊಂದ್ ಸಮಯ ಅವ್ರಿಗೆ ನೋವು ಜಾಸ್ತಿ ಇರಲ್ಲ, ಸೆನ್ಸೇಷನ್ ಅಂದ್ರೆ ಪ್ರೆಷರ್ ಅಷ್ಟೇ ಇರುತ್ತೆ. ಸೊ ಇನ್ನೇನ್ ಮಗು ಹುಟ್ಟೋ ಅಂತ ಸಮಯದಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು, ಯಾಕಂದ್ರೆ ನೋವು ಜಾಸ್ತಿ ಇದ್ದಾಗ ತಾಯಿ ಬೇಗ ಪುಷ್ ಮಾಡ್ತಾರೆ, ಅಂದ್ರೆ ನಾ ಬೇಗ ಡೆಲಿವರಿ ಆಗ್ಬಿಡ್ಲಿ ಅಂತ ಅವರು ಜಾಸ್ತಿ ಎಫರ್ಟ್ ಹಾಕ್ತಾ ಇರ್ತಾರೆ. ಇಲ್ಲಿ ನೋವು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಅವರು ಅಂದ್ರೆ ಪುಷ್ ಮಾಡೋ ಎಫರ್ಟ್ ಕಮ್ಮಿ ಆಗ್ಬೋದು. ಸೊ ಕೆಲವೊಂದ್ ಸಮಯ ಅವಾಗ ನಾವು ಇನ್ಸ್ಟ್ರೂಮೆಂಟಲ್ ಡೆಲಿವರಿ ಮಾಡ್ಬೇಕಾಗತ್ತೆ.
0: ಅಂದ್ರೆ
1: ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಅಸಿಸ್ಟ್ ಮಾಡೋ ತರ, ಅಂದ್ರೆ ಒಂದು ಕಪ್ ತರ ಹಾಕ್ತಿವಿ, ಕಪ್ ತರ ಹಾಕ್ಬಿಟ್ಟು ಅದನ್ನ ವ್ಯಾಕ್ಯೂಮ್ ಕನೆಕ್ಟ್ ಮಾಡ್ಬಿಟ್ಟು ಮಗು ತಲೆನ ಎಳಿತೀವಿ. ಇನ್ನೊಂದು ಸ್ಪೂನ್ ಶೇಪ್ಡ್ ಇನ್ಸ್ಟ್ರೂಮೆಂಟ್ಸ್ ಇರತ್ತೆ, ಫೋರ್ಸೆಪ್ಸ್ ಅಂತ ಹೇಳ್ತೀವಿ, ಆ ತರ ಫೋರ್ಸೆಪ್ಸ್ ಹಾಕಿ ಮಗುನ ತೆಗಿತೀವಿ. ತಾಯಿ ಅಂದ್ರೆ ಪುಷ್ ಮಾಡ್ತಾ ಇಲ್ಲ, ಅವರು ಇದ್ ಮಾಡ್ತಿಲ್ಲ ಅಂದ್ರೆ ಅದರ್ವೈಸ್ ಹೆಚ್ಚಿನ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಇನ್ನೊಂದೇನಂದ್ರೆ, ಇದು ಯಾವಾಗ ತಗೋಬೇಕು ಅಂತ, ಈ ಸ್ಪೆಸಿಫಿಕ್ ಟೈಮ್ ಇಷ್ಟು ಸೆಂಟಿಮೀಟರ್ ಆದಾಗ್ಲೇ ತಗೋಬೇಕನ್ನೋದೆಲ್ಲ ಏನಿಲ್ಲ. ತಾಯಿಗೆ ಯಾವಾಗ ಅವ್ರಿಗೆ ನೋವು ತಡೆಯಕ್ ಆಗ್ತಿಲ್ಲ ಅಂತ
0: ಹೇಳಿದಾಗ
1: ಆವಾಗ ಕೊಡ್ತೀವಿ. ಬಟ್ ಇನ್ನೇನ್ ಹೆರಿಗೆ ಇನ್ನೊಂದು 15 ನಿಮಿಷಕ್ ಆಗತ್ತೆ ಅಂದಾಗ ಅವಾಗ ಕೇಳ್ಬಾರ್ದು, 15-15 ಗಂಟೆಯಲ್ಲಿ. ಯಾಕೆಂತಂದ್ರೆ ತುಂಬಾ ಲೇಟಾಗಿ ಕೇಳಿದಾಗ ಅಟ್ಲೀಸ್ಟ್ ಇದನ್ನೆಲ್ಲ ಕೊಡಕ್ಕೆ ಒಂದ್ 10 ನಿಮಿಷ ಆಗತ್ತೆ, ಮತ್ತೆ ಅಷ್ಟೊತ್ತಿಗೆ ಡೆಲಿವರಿ ಆಗತ್ತೆ ಅಂದ್ರೆ ಅದೇನು ಉಪಯೋಗ ಇರಲ್ಲ. ಸೊ ಅವ್ರ ಮುಂಚೆನೆ ಡಿಸೈಡ್ ಮಾಡ್ಬೇಕು ಅವ್ರ ವೈದ್ಯರ ಬೇಕೋ ಬೇಡವೋ ಅಂತ. ಮತ್ತೆ ಇನ್ ಕೆಲವೊಬ್ಬರಿಗೆ 1% ಜನಕ್ಕೆ ಒಂದ್ 2 ದಿವಸ ಆದ್ಮೇಲೆ ಸ್ವಲ್ಪ ತಲೆನೋವು ಬರ್ಬೋದು, ಅದು ತುಂಬಾ ರೇರ್ ಅಂದ್ರೆ ಕಡಿಮೆ ಪ್ರಮಾಣ, ಬಟ್ ಅದೆಲ್ಲ ಟ್ರೀಟಬಲ್ ಇರತ್ತೆ. ಸೊ ಈ ರೀತಿ
0: ಹಾಗಾಗಿ ಈ ಹೆರಿಗೆ ಅನ್ನೋದು ಪ್ರತಿ ಹೆಣ್ಣು ಮಗಳ ಬದುಕಲ್ಲಿ ಬಹಳ ದೊಡ್ಡ ಒಂದು ಇವೆಂಟ್ ಅದು ಸಂಗತಿ.
1: ಹೌದು. ಇನ್ನೂ ಒಂದೇನಂದ್ರೆ, ಇದು ಎಲ್ಲರೂ ತಗೊಳ್ಳೋ ತರ ಇರಲ್ಲ. ಕೆಲವೊಂದ್ ಸಮಯ ಈಗ ಕೆಲವರು ಬೇರೆ ತರ ಇಂಜೆಕ್ಷನ್ಸ್, ರಕ್ತ ತೆಳುವಾಗಕ್ಕೆ ಕೆಲವೊಂದ್ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇರ್ತಾರೆ. ಈಗ ಆಲ್ರೆಡಿ ಅವ್ರಿಗೆ ರಕ್ತ ಹೆಪ್ ಕಟ್ಟಿರೋ ಅಂತ ಪೇಷಂಟ್ಸ್ ಇದ್ರೆ ಅವ್ರಿಗೆ ಪ್ರೆಗ್ನೆನ್ಸಿನಲ್ಲಿ ನಾವು ರಕ್ತ ತೆಳುವಾಗಕ್ಕೆ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತಾ ಇರ್ತಾರೆ ಅಂತ ಅವ್ರ ಮುಂಚೆನೆ ಅವ್ರ ಡಾಕ್ಟರ್ಗೆ ಹೇಳ್ಬೇಕು, ನಾವು ಈ ತರ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೀವಿ ಅಂತ. ಬಿಕಾಸ್ ಅದನ್ನೆಲ್ಲಾನು ನಿಲ್ಲಿಸ್ಬೇಕು, ಒಂದು ಇದೆಲ್ಲ ಇಂಜೆಕ್ಷನ್ ಕೊಡಕ್ಕಿಂತ ಒಂದ್ ಸ್ವಲ್ಪ ಮುಂಚೆನೆ ಇದನ್ನ ನಿಲ್ಲಿಸಿ ಆಮೇಲೆ ಇದನ್ನೆಲ್ಲ ಇಂಜೆಕ್ಷನ್ಸ್ ಕೊಡೋ ತರ ನಾವು ಪ್ರಿಕಾಷನ್ಸ್ ತಗೋಬೇಕು. ಸೊ ಸಡನ್ ಆಗಿ ಡಿಸೈಡ್ ಮಾಡಿ ಹೇಳ್ಬಾರ್ದು, ಮುಂಚೆನೆ ಇದನ್ನೆಲ್ಲ ಪ್ಲಾನ್ ಮಾಡಿ.
0: ನಿಮ್ಮ ಹತ್ರನೇ ತೋರಿಸಿದವ್ರಿಗೆ ನಿಮ್ಗೆ ಅಂದ್ರೆ ಪೇಷಂಟ್ ಹಿಸ್ಟ್ರಿ ಗೊತ್ತಿರುತ್ತೆ ನಿಮ್ಗೆ, ಒಂದ್ ಬಾಂಧವ್ಯನು ಬೆಳೆದಿರುತ್ತೆ. ಈಗ ಅಚಾನಕ್ ಆಗಿ ಎಲ್ಲೇ ಹೋಗುವಾಗ ಏನೋ ಆಗಿ ಬಂದು ಅಡ್ಮಿಟ್ ಆದಾಗ ಏನನ್ನು ಮುಚ್ಚಿಡ್ಲಾರ್ದೇನೆ ಲಾಯರ್ ಎದುರಿಗೆ ಮತ್ತೆ ವೈದ್ಯರ ಎದುರಿಗೆ ಕಾಯಿಲೆನ ಮತ್ತೆ ಜಗಳನ ಯಾವ್ದನ್ನು ಮುಚ್ಚಿಡಬಾರ್ದಂತೆ, ಮುಚ್ಚಿಡ್ಲಾರ್ದೆ ಹೇಳಿದ್ರೆ ಡಾಕ್ಟರ್ ಸಹ ಅದಕ್ಕೆ ಏನ್ ಬೇಕೋ ಆ ಒಂದು ನಿರ್ಧಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ತುಂಬಾ ಧನ್ಯವಾದಗಳು.
1: ಧನ್ಯವಾದ.
2: ಶಿವ್ಯ IVF ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್, ಗುರು ಥಿಯೇಟರ್ ಹಿಂಭಾಗ, BM ರೋಡ್, ಹಾಸನ. ಇಲ್ಲಿ IUR

0: IVF, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಹೆರಿಗೆ ಸೌಲಭ್ಯ, ನವಜಾತ ಶಿಶು ಮತ್ತು ಮಕ್ಕಳ ಚಿಕಿತ್ಸೆ ಲಭ್ಯವಿದೆ. ನಮ್ಮಲ್ಲಿ ಎಲ್ಲಾ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಸೌಲಭ್ಯವೂ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 8971620304.
1: ಇದುವರೆಗೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ನೋವು ರಹಿತ ಹೆರಿಗೆ ಈ ಕುರಿತು ಹಾಸನದ ಶಿವ್ಯ ಐವಿಎಫ್ ಸೆಂಟರ್ನ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಐವಿಎಫ್ ಸ್ಪೆಷಲಿಸ್ಟ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಭವ್ಯ ಸುನಿಲ್ ವೈಯಾರ್ ಅವರಿಂದ ಮಾಹಿತಿ ಮೂಡಿಬಂತು. ಪ್ರಸ್ತುತಿ ಸುಜಾತ ಎಫ್ ತಳವಾರ್.
2: ಕಾರ್ಯಕ್ರಮದ ಪ್ರಾಯೋಜಕರು ಶಿವ್ಯ ಐವಿಎಫ್ ಸೆಂಟರ್, ಗುರು ಥಿಯೇಟರ್ ಹಿಂಭಾಗ, ಬಿಎಂ ರಸ್ತೆ, ಹಾಸನ.
3: ಸವಿಗಾನ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಈಗ ಕೇಳೋಣ ಅನುರಾಗ ಬಂಧನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ, ರಾಜನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ವಿಜಯನಾರಸಿಂಹ ಅವರ ಗೀತ ರಚನೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದಂತಹ ಎರಡು ರೇಖೆಗಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಈ ಗೀತೆಯೊಂದಿಗೆ ಇಂದಿನ ಸವಿಗಾನ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಂಟು ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಮಹಾತ್ಮ ಗಾಂಧಿಯವರ ಆತ್ಮಕಥೆಯಿಂದ ಆಯ್ದ ಭಾಗ. ಸಮಿತಿಯ ಸದಸ್ಯನಾಗಿ ನನ್ನ ಕೆಲಸವನ್ನು ನಾನು ಮುಗಿಸುವಷ್ಟರಲ್ಲಿಯೇ ಮೋಹನ್ಲಾಲ್ ಪಾಂಡ್ಯ ಮತ್ತು ಶಂಕರ್ಲಾಲ್ ಪರೇಖರಿಂದ ನನಗೆ ಒಂದು ಪತ್ರ ಬಂತು. ಖೇಡಾ ಜಿಲ್ಲೆಯಲ್ಲಿ ಕ್ಷಾಮ ಹಾಗೂ ಪೈರು ನಾಶವಾಗಿದೆ, ರೈತರಿಗೆ ಕಂದಾಯ ಕೊಡಲು ಶಕ್ತಿಯಿಲ್ಲ, ಅವರಿಗೆ ದಾರಿ ತೋರಿಸಿ ಎಂದು ಅವರು ಬರೆದಿದ್ದರು. ಸ್ಥಳಕ್ಕೆ ಹೋಗಿ ನೋಡದ ಹೊರತು ಅವರಿಗೆ ಸಲಹೆ ಕೊಡುವ ಮನಸ್ಸಾಗಲಿ ಶಕ್ತಿ ಮತ್ತು ಧೈರ್ಯವಾಗಲಿ ನನಗೆ ಇರಲಿಲ್ಲ. ಅದೇ ಸಮಯದಲ್ಲಿ ಅಹಮದಾಬಾದಿನ ಕೂಲಿಗಳ ಸ್ಥಿತಿಯನ್ನು ಕುರಿತು ಅನಸೂಯಾಬಾಯಿ ಅವರಿಂದ ಒಂದು ಪತ್ರ ಬಂತು. ಕೂಲಿಯ ದರ ಬಹಳ ಕಡಿಮೆ, ಅದನ್ನು ಹೆಚ್ಚಿಸಬೇಕೆಂದು ಕೂಲಿಗಳು ಬಹಳ ದಿನಗಳಿಂದ ಹೋರಾಡುತ್ತಿದ್ದರು. ಸಾಧ್ಯವಾಗುವುದಾದರೆ ಅವರಿಗೆ ಸಹಾಯ ಮಾಡುವುದು ನನ್ನ ಇಚ್ಛೆಯಾಗಿತ್ತು. ಆದರೆ ದೂರದಿಂದ ಆ ಸಣ್ಣ ವಿಷಯದಲ್ಲಿ ಮಾರ್ಗದರ್ಶನ ಮಾಡಲು ನನಗೆ ಧೈರ್ಯವಿರಲಿಲ್ಲ. ಆದ್ದರಿಂದ ನಾನು ಅವಕಾಶ ಸಿಕ್ಕ ಕೂಡಲೇ ಅಹಮದಾಬಾದಿಗೆ ಹೋದೆ. ಎರಡು ವಿಷಯಗಳನ್ನು ಜಾಗೃತಿಯಾಗಿ ಮುಗಿಸಿ ಚಂಪಾರಣ್ಯಕ್ಕೆ ಹಿಂದಿರುಗಿ ಅಲ್ಲಿ ನಾವು ಪ್ರಾರಂಭಿಸಿದ್ದ ರಚನಾತ್ಮಕ ಕಾರ್ಯಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಬೇಕು ಎಂಬುದು ನನ್ನ ಆಸೆಯಾಗಿತ್ತು. ಆದರೆ ನಾನು ಬಯಸಿದಷ್ಟು ಚುರುಕಾಗಿ ಕೆಲಸಗಳು ನಡೆಯಲಿಲ್ಲ. ಚಂಪಾರಣ್ಯಕ್ಕೆ ಹಿಂದಿರುಗಲು ನನಗೆ ಸಾಧ್ಯವೇ ಆಗಲಿಲ್ಲ. ಪರಿಣಾಮವಾಗಿ ಶಾಲೆಗಳೆಲ್ಲ ಒಂದೊಂದಾಗಿ ಮುಚ್ಚಿ ಹೋದವು. ನಾನು ನನ್ನ ಸಂಗಡಿಗ ಕೆಲಸಗಾರರು ಅನೇಕ ಗಾಳಿಗೋಪುರಗಳನ್ನು ಕಟ್ಟಿದ್ದೆವು. ಆದರೆ ಅವೆಲ್ಲ ಸದ್ಯಕ್ಕೆ ಮಾಯವಾದವು. ಆರೋಗ್ಯ, ನೈರ್ಮಲ್ಯ, ವಿದ್ಯಾಭ್ಯಾಸ ಇವುಗಳ ಜೊತೆ ಗೋರಕ್ಷಣೆಯು ಒಂದು ಅಂಶವಾಗಿತ್ತು. ಬೇತಿಯಾದಲ್ಲಿ ಮಿತ್ರರು ತಮ್ಮ ಧರ್ಮಶಾಲೆಯಲ್ಲಿ ನನ್ನನ್ನು ಇಳಿಸಿದ್ದರು. ಗೋರಕ್ಷಣೆಯ ವಿಷಯದಲ್ಲಿ ಆ ವೇಳೆಗೆ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿ ರೂಪುಗೊಂಡಿತ್ತು. ನನ್ನ ಅಭಿಪ್ರಾಯ ಇರುವಂತೆಯೇ ಇತ್ತು. ನನ್ನ ಅಭಿಪ್ರಾಯದಂತೆ ಗೋ ಸಂರಕ್ಷಣೆಯಲ್ಲಿ ತಳಿಗಳ ಅಭಿವೃದ್ಧಿ, ಗೋಜಾತಿಯ ಸುಧಾರಣೆ, ಎತ್ತುಗಳಲ್ಲಿ ದಯೆ, ಆದರ್ಶ ಹಾಲಿನ ಕೇಂದ್ರಗಳು ಇವೆಲ್ಲವೂ ಸೇರಿದ್ದವು. ಮಿತ್ರರು

ಈ ಕಾಲಕ್ಕೆ ಪೂರ್ಣ ಸಹಾಯವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರು. ಆದರೆ ನಾನು ಚಂಪಾರಣ್ಯದಲ್ಲಿ ಹೋಗಿ ನಿಲ್ಲಲು ಸಾಧ್ಯವಾಗದೇ ಇದ್ದುದರಿಂದ ಈ ಯೋಜನೆ ಕಾರ್ಯಗತವಾಗಲಿಲ್ಲ. ಬೇತಿಯಾದಲ್ಲಿದ್ದ ಗೋಶಾಲೆ ಈಗಲೂ ಇದೆ, ಆದರೆ ಅದು ಆದರ್ಶ ಹಾಲಿನ ಕೇಂದ್ರವಾಗಿಲ್ಲ. ಚಂಪಾರಣ್ಯದ ಎತ್ತುಗಳನ್ನು ಈಗಲೂ ಅದರ ಶಕ್ತಿ ಮೀರಿ ದುಡಿಸಿಕೊಳ್ಳುತ್ತಿದ್ದಾರೆ. ಈ ಕಾರ್ಯವನ್ನು ಸಾಧಿಸಲಿಲ್ಲವಲ್ಲ ಎನ್ನುವುದು ನನಗೆ ಎಂದೆಂದಿಗೂ ಉಳಿದಿರುವಂತಹ ಪಶ್ಚಾತ್ತಾಪವಾಗಿದೆ. ನಾನು ಚಂಪಾರಣ್ಯ ಮತ್ತು ಬಿಹಾರಕ್ಕೆ ಹೋದಾಗಲೆಲ್ಲ ಮೃದುವಾಗಿ ನನ್ನನ್ನು ಆಕ್ಷೇಪಿಸುತ್ತಾರೆ. ನಮ್ಮ ಎಲ್ಲಾ ಯೋಜನೆಗಳನ್ನು ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿ ಬಿಡಬೇಕಾಗಿ ಬಂದುದು ಇವೆಲ್ಲವನ್ನ ನೆನೆದು ನಾನು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತೇನೆ. ಶಿಕ್ಷಣ ಕಾರ್ಯ ಒಂದು ಸ್ಥಳದಲ್ಲಿ ಇಲ್ಲದಿದ್ದರೆ ಮತ್ತೊಂದು ಸ್ಥಳದಲ್ಲಿ ನಡೆಯುತ್ತಿರುತ್ತದೆ. ಆದರೆ ಗೋರಕ್ಷಣೆಯ ಕಾರ್ಯ ಇನ್ನೂ ದೃಢವಾಗಿ ಬೇರೂರಿಲ್ಲ. ನಾವು ಉದ್ದೇಶಿಸಿರುವ ರೀತಿಯಲ್ಲಿ ಅದು ಮುಂದುವರೆದಿಲ್ಲ. ಖೇಡ ರೈತರ ಪ್ರಶ್ನೆಯ ಚರ್ಚೆ ಇನ್ನೂ ನಡೆಯುತ್ತಿರುವಾಗಲೇ ನಾನು ಅಹಮದಾಬಾದ್ ಕೂಲಿಗಳ ಪ್ರಶ್ನೆಯನ್ನ ಕೈಯಲ್ಲಿ ತೆಗೆದುಕೊಂಡಿದ್ದೆ. ನಾನು ಬಹಳ ಸೂಕ್ಷ್ಮ ಪರಿಸ್ಥಿತಿಯಲ್ಲಿದ್ದೆ. ಗಿರಣಿ ಕೂಲಿಗಳ ವಾದ ನ್ಯಾಯವಾಗಿತ್ತು. ಅನಸೂಯಬಾಯಿ ತನ್ನ ಅಣ್ಣನಿಗೆ ಎದುರಾಗಿ ಹೋರಾಡಬೇಕಾಗಿತ್ತು. ಅವರಣ್ಣ ಗಿರಣಿ ಮಾಲೀಕರ ಮುಖಂಡರಾಗಿದ್ದರು. ನನ್ನ ಸಂಬಂಧ ಅವರೊಂದಿಗೆ ಸ್ನೇಹಮಯವಾಗಿತ್ತು. ಆದ್ದರಿಂದ ಹೋರಾಟ ಮತ್ತಷ್ಟು ಕಷ್ಟವಾಯಿತು. ನಾನು ಅವರೊಂದಿಗೆ ಸಮಾಲೋಚನೆಯನ್ನು ನಡೆಸಿ ವ್ಯಾಜ್ಯವನ್ನು ಪಂಚಾಯಿತಿಗೆ ಒಪ್ಪಿಸಬೇಕೆಂದು ಪ್ರಾರ್ಥಿಸಿದೆ. ಆದರೆ ಅವರು ಪಂಚಾಯಿತಿಯ ತತ್ವವನ್ನು ಒಪ್ಪಲಿಲ್ಲ. ಆದ್ದರಿಂದ ನಾನು ಕೂಲಿಗಳಿಗೆ ಮುಷ್ಕರ ಹೂಡಿ ಎಂದು ಸಲಹೆ ಮಾಡಬೇಕಾಯಿತು. ನಾನು ಹಾಗೆ ಮಾಡುವುದಕ್ಕೆ ಮುಂಚೆ ನಾನು ಅವರ ಮತ್ತು ಅವರ ಮುಖಂಡರ ನಿಕಟ ಬಾಂಧವ್ಯವನ್ನು ಪಡೆದು ಮುಷ್ಕರವು ಜಯಶಾಲಿಯಾಗಬೇಕಾದರೆ ಅನುಸರಿಸಬೇಕಾದ ಷರತ್ತುಗಳ ವಿಷಯಗಳನ್ನು ತಿಳಿಸಿದೆ. ಹಿಂಸೆಯನ್ನು ಎಂದಿಗೂ ಆಚರಿಸಬಾರದು. ಮುಷ್ಕರಕ್ಕೆ ವಿರೋಧವಾಗಿ ಕೆಲಸಕ್ಕೆ ಹೋಗುವವರನ್ನ ಹಿಂಸಿಸಬಾರದು. ಭಿಕ್ಷೆ ಬೇಡಬಾರದು. ಮುಷ್ಕರ ಎಷ್ಟೇ ಕಾಲ ನಡೆದರೂ ದೃಢವಾಗಿ ಉಳಿಯಬೇಕು. ಮುಷ್ಕರದ ಕಾಲದಲ್ಲಿ ಪ್ರಾಮಾಣಿಕವಾಗಿ ಬೇರೆ ಏನಾದರೂ ಕೆಲಸ ಮಾಡಿ ತಮ್ಮ ಜೀವನವನ್ನು ಸಂಪಾದಿಸಿಕೊಳ್ಳಬೇಕು. ಮುಷ್ಕರದ ಮುಖಂಡರು ಈ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಂಡರು. ತಮ್ಮ ಷರತ್ತುಗಳಿಗೆ ಗಿರಣಿ ಮಾಲೀಕರು ಒಪ್ಪುವವರೆಗೆ ಹಾಗೆ ವ್ಯಾಜ್ಯವನ್ನು ಪಂಚಾಯಿತಿಗೆ ಒಪ್ಪಿಸಲು ಒಪ್ಪುವವರೆಗೆ ನಾವು ಕೆಲಸಕ್ಕೆ ಹೋಗುವುದಿಲ್ಲವೆಂದು ಕೆಲಸಗಾರರು ಒಂದು ಬಹಿರಂಗ ಸಭೆಯಲ್ಲಿ ಪ್ರಮಾಣ ಮಾಡಿದರು. ಈ ಮುಷ್ಕರದ ಕಾಲದಲ್ಲಿ ನನಗೆ ಶ್ರೀ ವಲ್ಲಭಾಯ್ ಪಟೇಲ್ ಮತ್ತು ಶ್ರೀ ಶಂಕರಲಾಲ್ ಬ್ಯಾಂಕರರ ಪರಿಚಯವಾಯಿತು. ಶ್ರೀಮತಿ ಅನಸೂಯಾಬಾಯಿಯವರ ಪರಿಚಯ ಮೊದಲೇ ಆಗಿತ್ತು. ಸಾಬರಮತಿ ನದಿಯ ತೀರದಲ್ಲಿ ಒಂದು ಮರದ ನೆರಳಿನಲ್ಲಿ ನಾವು ನಿತ್ಯವೂ ಮುಷ್ಕರಕಾರರ ಸಭೆಯನ್ನು ನಡೆಸುತ್ತಿದ್ದೆವು. ಕೂಲಿಗಾರರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸಭೆಗೆ ಬರುತ್ತಿದ್ದರು. ನಾನು ನನ್ನ ಭಾಷಣಗಳಲ್ಲಿ ತಮ್ಮ ಪ್ರತಿಜ್ಞೆಯಂತೆ ಅವರು ನಡೆಯಬೇಕೆಂದು, ಆತ್ಮಗೌರವವನ್ನು ಉಳಿಸಿಕೊಂಡು ಶಾಂತರಾಗಿರಬೇಕೆಂದು ಪದೇ ಪದೇ ನೆನಪಿಸುತ್ತಿದ್ದೆ. ಅವರು ಪ್ರತಿದಿನವೂ ಏಕಟೇಟ್ ಅಂದರೆ ಒಂದೇ ಮಾತು ಎಂದು ಬರೆದಿದ್ದ ಬಾವುಟವನ್ನು ಹಿಡಿದುಕೊಂಡು ನಗರದ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಹೋಗುತ್ತಿದ್ದರು. ಮುಷ್ಕರ 21 ದಿನಗಳ ಕಾಲ ನಡೆಯಿತು. ಮುಷ್ಕರ ನಡೆಯುತ್ತಿದ್ದ ಕಾಲದಲ್ಲಿ ನಾನು ಆಗಾಗ ಗಿರಣಿ ಮಾಲೀಕರನ್ನು ಸಂಧಿಸಿ ಕೂಲಿಗಳ ವಿಷಯದಲ್ಲಿ ನ್ಯಾಯವಾಗಿ ನಡೆದುಕೊಳ್ಳಿ ಎಂದು ಪ್ರಾರ್ಥಿಸುತ್ತಿದ್ದೆ. ಅವರು, ನಮ್ಮದು ಪ್ರತಿಜ್ಞೆ ಇದೆ, ಕೂಲಿಗಳಿಗೂ ನಮಗೂ ತಂದೆ ಮಕ್ಕಳ ಸಂಬಂಧ, ಮೂರನೆಯವರ ಮಧ್ಯಸ್ಥಿಕೆಯನ್ನು ನಾವು ಹೇಗೆ ಒಪ್ಪುವುದು, ಪಂಚಾಯಿತಿಗೆ ಅವಕಾಶವೆಲ್ಲಿದೆ ಎಂದರು.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯೆಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಕೆಲವರೇ ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇಂದು ರಾತ್ರಿ 8:00 ಯುವವಾಣಿ, ಇದರಲ್ಲಿ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಸುಮಧುರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಭಕ್ತಿಗೀತೆ, ಕನಕದಾಸರ ರಚನೆ ಕೆ ಸುರೇಖಾ ಅವರ ಸ್ವರದಲ್ಲಿ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಈಗ ಕೇಳೋಣ ಒಂದು ಭಾವಗೀತೆ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ಸುಮಧುರ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಒಂದು ಜಾನಪದ ಗೀತೆ. ಹಾಡಿದ್ದಾರೆ ಚಂದ್ರಿಕಾ ಗುರುರಾಜ್ ಹಾಗೂ ಸಂಗಡಿಗರು.

2026ನೇ ಇಸವಿ ಜುಲೈ ತಿಂಗಳ 10ನೇ ತಾರೀಕು ಶುಕ್ರವಾರ. ಸಮಯ 9:35 ಸೆಕೆಂಡುಗಳು.

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹೆಡ್ಸ್ಗಳಲ್ಲಿ ಆಕಾಶವಾಣಿಯ ಹಾಸನ ಕೇಂದ್ರ. ಚಿತ್ರ ಚೈತ್ರ

ಚಿತ್ರ ಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೆಲವರೇ, ಇಂದಿನ ಚಿತ್ರ ಚೈತ್ರ ಕಾರ್ಯಕ್ರಮದಲ್ಲಿ ಕನ್ನಡದ ಗಾಯಕಿಯರ ಕುರಿತು ಮಾತನಾಡ್ತಾ ಅವರು ಹಾಡಿರುವಂತಹ ಹಾಡುಗಳನ್ನು ಕೇಳಿಸೋಣ. ಕನ್ನಡ ಚಿತ್ರರಂಗಕ್ಕೆ ಸುಮಾರು 90 ವರ್ಷಗಳ ಇತಿಹಾಸವಿದೆ. ಮೂಕಿ ಚಿತ್ರಗಳಿಂದ ಹಿಡಿದು ಟಾಕಿ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗ ತನ್ನದೆಯಾದ ಛಾಪು ಮೂಡಿಸಿದೆ. ಹಿಂದಿನ ಚಿತ್ರಗಳು ರಂಗಭೂಮಿ ನಟರಿಂದ ಅಭಿನಯಿಸಿದ್ದು ಹೆಚ್ಚು, ಏಕೆಂದರೆ ನಟ ಮತ್ತು ಗಾಯಕರು ಅವರೇ ಆಗಿರುತ್ತಿದ್ದರು. ಅವರ ಅಭಿನಯಕ್ಕೆ ಅವರೇ ಹಾಡಬೇಕಾಗಿತ್ತು ಕೂಡ. ಹಾಗಾಗಿ ನಟರಿಗೆ ಹಾಡುವುದು ಕೂಡ ಕಡ್ಡಾಯವಾಗಿತ್ತು. ಮಹಿಳೆಯರೂ ಕೂಡ ಹೀಗೆ ಅಭಿನಯಿಸಿ ಹಾಡಬೇಕಾಗಿತ್ತು. ಅಂತಹ ಹೊತ್ತಿನಲ್ಲಿ ನಟಿ ಕಂ ಗಾಯಕಿಯರಲ್ಲಿ ಪ್ರಮುಖರಾದ್ರೆ ತ್ರಿಪುರಾಂಭ, ಲಕ್ಷ್ಮೀಬಾಯಿ, ಎಸ್ಡಿ ಸುಬ್ಬಲಕ್ಷ್ಮಿ ಮುಂತಾದವರು. ಆನಂತರ ಚಿತ್ರರಂಗ ತಾಂತ್ರಿಕವಾಗಿ ಬದಲಾಗುತ್ತಾ ಹೋದಂತೆ ಹಿನ್ನೆಲೆ ಗಾಯನವು ಚಾಲ್ತಿಗೆ ಬಂತು. ಹಿನ್ನೆಲೆ ಗಾಯಕರು ಹಾಡಿದ ಹಾಡಿಗೆ ನಟರು ಅಭಿನಯಿಸುವ ಪದ್ಧತಿ ಬಂತು. ಮೊದಮೊದಲು ಪರಭಾಷಾ ಗಾಯಕ ಗಾಯಕಿಯರೇ ಹಾಡುವಂತಾಗಿತ್ತು. ಈ ನಡುವೆಯೂ ಕೂಡ ಅಪ್ಪಟ ಕನ್ನಡ ಗಾಯಕಿಯರು ಹಾಡುವ ಅವಕಾಶ ಸಿಕ್ಕಿತು. ಅವಕಾಶವನ್ನು ಬಳಸಿಕೊಂಡ ಗಾಯಕ ಗಾಯಕಿಯರು ಸಾಕಷ್ಟು ಚಿತ್ರಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಗಾಯನದ ಮೂಲಕ ಮನಸೆಳೆದರು, ಹಾಗೆ ಅವಕಾಶವನ್ನು ಸಹ ಪಡೆದುಕೊಂಡರು. ಕನ್ನಡದ ಗಾಯಕಿಯರನ್ನ ಹೆಸರಿಸುವುದರಾದರೆ ಬಿಕೆ ಸುಮಿತ್ರ, ಕಸ್ತೂರಿ ಶಂಕರ್, ಬೆಂಗಳೂರು ಲತಾ, ಸುಲೋಚನಾ, ಸಂಗೀತಾ ಕಟ್ಟಿ, ನಂದಿತಾ, ಹೀಗೆ ಇನ್ನೂ ಮುಂತಾದವರು. ಇವರೆಲ್ಲರೂ ಸುಗಮ ಸಂಗೀತದಿಂದ ಚಲನಚಿತ್ರ ಗೀತೆಯ ಅವಕಾಶವನ್ನು ಗಿಟ್ಟಿಸಿಕೊಂಡವರು. ಕೆಳಗರೆ, ಮೊದಲಿಗೆ ಕೇಳೋಣ ಕಸ್ತೂರಿ ಶಂಕರ್ ಅವರು ಹಾಡಿರುವಂತಹ ಒಂದು ಹಾಡು. ಹೆಸರಷ್ಟೇ ಅಲ್ಲ, ಇವರ ದನಿಯಲ್ಲೂ ಕನ್ನಡದ ಕಸ್ತೂರಿಯ ಕಂಪು ತುಂಬಿರುತ್ತದೆ. ಈ ನೆಲದ ಅಪ್ಪಟ ದನಿಯೊಂದು ಪರಭಾಷಿಕರ ಅಬ್ಬರದ ದನಿಯ ನಡುವೆಯೂ ತನ್ನದೇ ಆದ ರೀತಿಯಲ್ಲಿ ವಿಶಿಷ್ಟ ಗಾಯನದಿಂದ ಇಂದಿಗೂ ನೆನಪಲ್ಲಿ ಉಳಿದಿದ್ದಾರೆ. ಓ ದ್ಯಾವ್ರೇ, ನಿನ್ನ ಅಂದ ಚಂದವೇನು, ರಂಗೇನಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ, ಶ್ರೀರಾಮ ಬಂದೋನಿ ಸೀತೆಯ ಕಾಣಲಿಕ್ಕೆ, ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ. ಹೀಗೆ ಕಸ್ತೂರಿ ಶಂಕರ್ ಅವರ ಗೀತೆಗಳು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮ ದನಿಯ ಮೂಲಕ ಅಜರಾಮರವಾಗಿವೆ. ಇವರು ಹಾಡಿದಂತಹ ಸಂಘರ್ಷ ಚಿತ್ರದ ಒಂದು ಅಪರೂಪದ ಗೀತೆಯನ್ನು ಕೇಳೋಣ.

ಚಿತ್ರಚೇತ್ರ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಭಾವಗೀತೆಗಳ ಮೂಲಕ ಎಲ್ಲರ ಗಮನ ಸೆಳೆದಿದ್ದ ಬಿಕೆ ಸುಮಿತ್ರಾ ಅವರು ಕನ್ನಡ ಚಿತ್ರಗಳಲ್ಲೂ ಒಂದಷ್ಟು ಜನಪ್ರಿಯ ಹಾಡುಗಳಿಗೆ ದನಿಯಾಗಿದ್ದಾರೆ. ಗೆಜ್ಜೆ ಪೂಜೆಯ ಒಂದು ದಿನ ರಾತ್ರಿಯಲ್ಲಿ, ಕಂಡೆ ಕನಸೊಂದು, ಜೀವಾನ ಜೋಕಾಲಿ ಚಿತ್ರದ ನೀಲ ಗಗನದ ಚಂದ್ರಮ, ಸಂಪಿಗೆ ಮರದ ಹಸಿರೆಲ್ಲ ನಡುವೆ, ಮನೆಯೇ ಬೃಂದಾವನ, ನಿನ್ನೊಲುಮೆ ನನಗಿರಲಿ ತಂದೆ, ಹೀಗೆ ಮಾಧುರ್ಯದ ಹಾಡುಗಳನ್ನು ಹಾಡಿದ ಬಿಕೆ ಸುಮಿತ್ರಾರವರು ಮತ್ತೊಂದು ಮಹೋನ್ನತ ಅಮರ ಮಧುರ ಗೀತೆ ಅಂದರೆ ಸತಿ ಸುಲೋಚನ ಚಿತ್ರದ ಮಧುರ ಮಧುರವಿ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ. ಹೌದು, ಈ ಹಾಡು ಕೇಳಿದ ಎಲ್ಲ ಹೃದಯಗಳು ತಣಿಯದೇ ಇರುವುದಿಲ್ಲ. ಅಪ್ಪಟ ಕನ್ನಡ ದನಿಯ ಚೊಕಟ ಹಾಡೊಂದನ್ನು ಕೇಳಿ ಮನ ತಣಿಯುವ ಬನ್ನಿ.

ಸುಲೋಚನಾ ಅವರು ಅವರ ದನಿಯಲ್ಲೇನೋ ಒಂದು ಮಾಧುರ್ಯದ ಖನಿ ಅಡಗಿದಂತೆ ಕೇಳುತ್ತಿದ್ರೆ ನಾಗರ ಹಾವು ಕೂಡ ತಲೆದೂಗಿ ಬಿಡುವಂತಾಗುತ್ತದೆ. ನಮ್ಮ ಕನ್ನಡದ ಹೆಮ್ಮೆಯ ದನಿಯೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಅದ್ಭುತ ಮಾಧುರ್ಯದ ಹಾಡುಗಳ ಹಾಡಿ ಹೋಗಿದ್ದಾರೆ. ಇವರ ಪ್ರಮುಖ ಹಾಡುಗಳೆಂದರೆ ನೇಸರ ನೋಡು, ನೇಸರ ನೋಡು, ನೀನಾಡದ ಮಾತು ಮಾತಲ್ಲ, ಇದು ರಾಮ ಮಂದಿರ, ಒಂದು ಮಾತು ನನಗೆ ಗೊತ್ತು, ಆನೆಯ ಮೇಲೆ ಅಂಬಾರಿ ಕಂಡೆ, ಹೀಗೆ ಮನದಲ್ಲಿ ಥಟ್ಟನೆ ಹೊಳೆದು ನೆನಪು ಮಾಡಿಕೊಳ್ಳುವಂತಹ ಇವರ ಹಾಡುಗಳನ್ನು ಸವಿಯದವರೇ ಇಲ್ಲ. ಇವರ ಜನ್ಮ ಜನ್ಮದ ಅನುಬಂಧ ಚಿತ್ರದ ಹಾಡು ಮಿನುಗುವ ತಾರೆಯ ಸಡಗರ ನೋಡು ಎಂಬ ಸುಶ್ರಾವ್ಯ ಹಾಡನ್ನು ಕೇಳಿ ಸವಿಯೋಣ ಬನ್ನಿ.

ಕೆಳಗರೆ ಚಿತ್ರ ಚೈತ್ರ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ರತ್ನಮಾಲಾ ಪ್ರಕಾಶ್ ಅವರು ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ. ಈ ಕನ್ನಡದ ಗಾಯಕಿರು ಹಾಡುವ ಮುನ್ನ ಹಾಗೆ ಬಂದು ಒಂದೆರಡು ಸ್ಮರಣೀಯ ಗೀತೆಗಳನ್ನು ಹಾಡಿ ಹೋದ ಕೆಲ ಪರಭಾಷಾ ಗಾಯಕಿಯರು ಕನ್ನಡದ ಗಾಯಕಿರಂತೆಯೇ ಮಿನುಗಿ ಮರೆಯಾದವರೇ. ಅವರಲ್ಲಿ ಎ ಪಿ ಕೋಮಲಾ, ಜಿಕ್ಕಿ, ಸೂಲಮಂಗಲಂ ರಾಜಲಕ್ಷ್ಮಿ, ಕೆ ಜಮುನಾರಾಣಿ, ಸ್ವರ್ಣಲತಾ, ಶ್ರೀರಂಗಂ ಗೋಪಾಲರತ್ನಂ ರನ್ನ ಇವರನ್ನು ಉದಾಹರಿಸಬಹುದು. ಇದರ ನಡುವೆ ಕನ್ನಡದ ಗಾಯಕಿಯರು ತಮ್ಮ ಛಾಪು ಮೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಮತ್ತೊಬ್ಬ ಸುಗಮ ಸಂಗೀತ ಪ್ರತಿಭೆ ಎಂದರೆ ಅದು ರತ್ನಮಾಲಾ ಪ್ರಕಾಶ್ ಅವರು. ಇವರ ದನಿಯಲ್ಲಿಯೇ ಒಂದು ವಿಭಿನ್ನ, ಯಾರದನಿಗೂ ಹೋಲಿಕೆಯಾಗದಂಥದ್ದು, ತಮ್ಮದೇ ವಿಶಿಷ್ಟ ದನಿಯ. ಇವರ ದನಿಯನ್ನು ಕೆಲ ಕನ್ನಡ ಚಿತ್ರದ ಹಾಡುಗಳಲ್ಲಿ ಬಳಸ್ಕೊಂಡಿದ್ದಾರೆ. ಅದರಲ್ಲಿ ಮೇರು ಗಿರಿಯಾಣೆ, ಭೂಮಿ ಕಡಲಾಣೆ, ಮಲ್ಲಿಗೆ ಹೂವಿನಂತೆ ಅಂದ ಕಣ್ಣಲ್ಲಿ, ತಂಗಾಳಿಯಂತೆ ಬಾಳಲ್ಲಿ ಒಂದೇ, ನಾಗಮಂಡಲ ಚಿತ್ರದ ಗೆರೆಯಬೇಕು ಮಗಳ ಗೆರೆಯಬೇಕು, ಹೀಗೆ ಒಂದಷ್ಟು ಹಾಡಿಗೆ ದನಿಯಾಗಿದ್ದಾರೆ. ಇವರು ಏಳು ಸುತ್ತಿನ ಕೋಟೆ ಚಿತ್ರದಲ್ಲಿ ಎಲ್ ವೈದ್ಯನಾಥನ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಜೊತೆಯಲ್ಲಿ ಹಾಡಿರುವ ಸಂತಸ ಅರಳುವ ಸಮಯ ಮರೆಯೋಣ ಚಿಂತೆಯ ಹಾಡು, ಮಾಧುರ್ಯದ ಹಾಡಿನ ಸಾರಿನಲ್ಲಿ ನಿಲ್ಲುವಂತಹ ಹಾಡು. ಸಂತಸ ಅರಳಿಸುವ ಈ ಹಾಡನ್ನ ಕೇಳಿ ಸಂಭ್ರಮಿಸೋಣ ಬನ್ನಿ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
1: ಹಾ,
0: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
1: ಇಲ್ಲ,
0: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
0: ಹೋಗಿ.
3: RBI ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಕನ್ನಡದ ದನಿಗಳು ಅಂದರೆ ಬಿ ಆರ್ ಛಾಯಾ ಅವರದ್ದು ಕೂಡ ನಿಲ್ಲುತ್ತೆ. ಬಿ ಆರ್ ಛಾಯಾ ಅವರ ದನಿ ಭಾವಗೀತೆ, ಭಕ್ತಿಗೀತೆ, ಚಿತ್ರಗೀತೆಗಳಲ್ಲಿ ಕನ್ನಡದ ಚಿರಪರಿಚಿತ ದನಿ. ಚಿತ್ರರಂಗದಲ್ಲಿ ಛಾಯಾರವರನ್ನ ಮಕ್ಕಳ ದನಿಗೆ ಹೆಚ್ಚು ಆಯ್ಕೆ ಮಾಡುತ್ತಿದ್ದು. ಇವರ ದನಿ ಮಕ್ಕಳಿಗೆ ಹೇಳಿ ಮಾಡಿಸುವಂತಿತ್ತು. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಪಾರ ಹೆಸರು ಗಳಿಸಿದ ಬಿ ಆರ್ ಛಾಯಾ ಅವರನ್ನ ಮೊದಲಿಗೆ ಚಿತ್ರದಲ್ಲಿ ಹಾಡಿಸಿದವರು ಸಂಗೀತ ನಿರ್ದೇಶಕ ವಿಜಯ್ ಭಾಸ್ಕರ್ ಅವರು. ಅದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಅಮೃತ ಘಳಿಗೆ ಚಿತ್ರದಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗೋ ಎಂಬ ಹಾಡನ್ನು ಹಾಡುವುದರ ಮೂಲಕ ಚೊಚ್ಚಲ ಗೀತೆಗೆ ರಾಜ್ಯ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಇವರದು. ಆನಂತರ ವಿಜಯ ಭಾಸ್ಕರ್ ಅವರು ಬಹಳ ಅವಕಾಶ ನೀಡಿದರು. ನಿನ್ನಂಥ ಅಪ್ಪ ಇಲ್ಲ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಈ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಹಾಡಿದ್ದು ವಿಶೇಷ. ಹಾಗೆ ಹಲವು ಮಕ್ಕಳ ದನಿಗೆ ದನಿಯಾಗಿ ಬಹಳ ಗೀತೆಗಳನ್ನು ಹಾಡಿದ್ದು ಇವರಿಗೆ ಸಿಕ್ಕ ಅವಕಾಶಗಳ ಅದೃಷ್ಟವೇ ಸರಿ. ಈಗ ಒಂದು ಸಿನಿಮಾ ಕಥೆ ಚಿತ್ರದ ಗೀತೆಯನ್ನು ಕೇಳೋಣ. ಬಿ ಆರ್ ಛಾಯಾ ಹಾಗೂ ಸಂಗಡಿಗರು ಹಾಡಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ, ಶ್ರೀ ಉದಯಶಂಕರ್ ಅವರ ಗೀತರಚನೆ

ಚಿತ್ರಚೇತ್ರ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಮುಂದಿನ ಗೀತೆ ಯಾವುದು ಅಂತ ನೋಡೋಣ. ಬಿ ಜಯಶ್ರೀಯವರು ಪ್ರಸಿದ್ಧ ಗುಬ್ಬಿ ಕಂಪನಿಯ ಗುಬ್ಬಿ ವೀರಣ್ಣನವರ ಮೊಮ್ಮಗಳು. ಮೂಲತಃ ರಂಗಭೂಮಿ ಕಲಾವಿದೆಯಾದ ಇವರು ವೃತ್ತಿ ರಂಗಭೂಮಿ ಮತ್ತು ಚಲನಚಿತ್ರ ರಂಗಗಳಲ್ಲಿ ತೊಡಗಿಸಿಕೊಂಡವರು. ಅದ್ಭುತ ಶಾರೀರ ಹೊಂದಿದ ಇವರು ಹಲವು ನಾಯಕಿಯರಿಗೆ ಕಂಠದಾನ ಕಲಾವಿದೆಯಾಗಿ ದನಿ ನೀಡಿದ್ದಾರೆ. ಇವರು ಹಾಡಿರುವ ಹಾಡುಗಳು ಈ ಇಳಿವಯಸ್ಸಿನಲ್ಲೂ ಎಲ್ಲರ ನಾಲಿಗೆ ಮೇಲೆ ಕುಣಿಯುವಂಥವು. ಇವರ ದನಿಗೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಆದಿತ್ಯ ಚಿತ್ರದ ರಂಭೆ, ಈ ವಯ್ಯಾರದ ರಂಭೆ ಎನ್ನುವ ಮಾದಕ ಹಾಡು ಎಲ್ಲರನ್ನ ಬೆರಗುಗೊಳಿಸಿದಂಥ ಹಾಡು. ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಖಾರ್ ಖಾರ್, ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಕಬ್ಬಿನ ಜಲ್ಲೆ, ಸ್ಪರ್ಶ ಚಿತ್ರದ ಪಡುವಾಣ ದಿಕ್ಕಿನಾಗೆ ಹಾಡುಗಳು ಇವರ ಇಳುವಯಸ್ಸಿನಲ್ಲೂ ಹರೆಯದ ದನಿಗೆ ಸಾಕ್ಷಿಯಾಗುವಂಥವು. ಕೌರವ ಚಿತ್ರದಲ್ಲಿ ಹಂಸಲೇಖರ ಸಾಹಿತ್ಯ ಸಂಗೀತದಲ್ಲಿ ಮೂಡಿಬಂದ ಒಂದು ಹಾಡು ವಿಶೇಷವಾಗಿದೆ. ಇವಳ್ಯಾವಳೋ ನಕ್ಕು ವನವಾಸ ಪೊಕ್ಕು ಕೌರವನ ಮಂಡಿ ಮುರುತ್ಲಂತೆ ಎನ್ನುವ ಹಾಡಿನ ಒಂದೇ ಸಾಲಿನಲ್ಲಿ ಇಡೀ ಮಹಾಭಾರತವನ್ನು ಕಟ್ಟಿಕೊಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಅವಳ್ಯಾವಳೋ ಅತ್ತು ಅಪವಾದ ಹೊತ್ತು ರಾವಣ ವಂಶ ತೊಳೆದ್ಲಂತೆ ಎನ್ನುವ ಸಾಲಿನಲ್ಲಿ ಇಡೀ ರಾಮಾಯಣವನ್ನೇ ಕಟ್ಟಿಕೊಟ್ಟಿರುವ ಈ ಹಾಡನ್ನು ಬಿ ಜಯಶ್ರೀವರ ಶ್ರೀಕಂಠದಲ್ಲಿ ಕೇಳುವುದೇ ಸೊಗಸು. ಬನ್ನಿ ಕೇಳೋಣ

ಕೌರವ ಚಿತ್ರದ ಸಾಕಷ್ಟು ಅರ್ಥಪೂರ್ಣ ಗೀತೆಯನ್ನು ಕೇಳಿದ್ವಿ. ಕೆಲವರೇ ಗಮನಿಸಿ ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟಿಸಲಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.

ಚಿತ್ರಚೇತ್ರ ಕಾರ್ಯಕ್ರಮದಲ್ಲಿ ಕನ್ನಡದ ಗಾಯಕಿಯರ ಕುರಿತು ಮಾತನಾಡ್ತಾ ಒಂದಷ್ಟು ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಕನ್ನಡದ ಗಾಯಕಿಯರಲ್ಲಿ ಮಂಜುಳಾ ಗುರುರಾಜ್ ಅಂದರೆ ಒಂದು ವಿಶೇಷ. ಮಾಧುರಿಕ್ಕಿಂತ ಮಾದಕ ಹಾಡುಗಳಲ್ಲಿ ಹೆಚ್ಚು ಗಮನ ಸೆಳೆದ ಗಾಯಕಿ. ಭಾವಗೀತೆಗಳ ಜೊತೆ ಸಿನಿಮಾ ಹಾಡುಗಳಲ್ಲಿ ಅಪಾರ ಅವಕಾಶ ಪಡೆದವರು. ಪರಭಾಷೆ ಗಾಯಕಿಯರಾದರೂ ಕನ್ನಡದ ಅಪ್ಪಟದ ಗಾಯಕಿಯರೇ ಎನ್ನುವಷ್ಟು ಆಪ್ತರಾದವರು ಎಸ್ ಜಾನಕಿಯವರು, ಪಿ ಸುಶೀಲ, ವಾಣಿ ಜಯರಾಮ್ ಇವರು ಎಂದಿಗೂ ನಮಗೆ ಪರಭಾಷೆಯವರು ಎನಿಸದಷ್ಟು ಸಾವಿರಾರು ಕನ್ನಡದ ಹಾಡುಗಳನ್ನು ಹಾಡಿದ್ದಾರೆ. ಇವರ ನಡುವೆಯೂ ಕನ್ನಡದ ಕೆಲ ಗಾಯಕಿಯರು ತಮ್ಮ ಅಸ್ತಿತ್ವಕ್ಕಾಗಿ ಪ್ರಯತ್ನಿಸಿದ್ದಾರೆ. ಮಂಜುಳಾ ಗುರುರಾಜ್ ಅವರ ದನಿ ಅಂದರೆ ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ, ಕಣ್ಣಲ್ಲಿ ಜ್ಯೋತಿ ತಂದವನು ನೀನೇ, ಆ ಗುಂಬೆಯ ಪ್ರೇಮ ಸಂಜೆಯ, ಜನ್ಮದ ಜೋಡಿ ಚಿತ್ರದ ಜನ್ಮದ ಜೋಡಿ ನೀನು, ಇವನ್ಯಾರ ಮಗನು, ಚಿರುಪಿಲಿಯನ ತಲೆ ಗಗನದ ಜೊತೆಯಲ್ಲಿ, ಒಳಗೆ ಸೇರಿದರೆ ಗುಂಡು, ಹೀಗೆ ಭಿನ್ನ ವಿಭಿನ್ನ ಗೀತೆಗಳ ಮೂಲಕ ಇಂದಿಗೂ ಸಕ್ರಿಯ ಗಾಯಕಿಯರಾಗಿದ್ದಾರೆ. ತಮ್ಮ ಸಾಧನ ಸಂಗೀತ ಶಾಲೆಯ ಮೂಲಕ ಹಲವು ಗಾಯಕ ಗಾಯಕಿಯರನ್ನು ಸಹ ಹುಟ್ಟುಹಾಕಿದ್ದಾರೆ. ಇವರು ಹಾಡಿದಂಥ ರಣರಂಗ ಚಿತ್ರದ ಗೀತೆಯನ್ನು ಕೇಳೋಣ. ಹಂಸಲೇಖ ಅವರ ಗೀತ ರಚನೆ ಹಾಗೂ ಸಂಗೀತ ಸಂಯೋಜನೆ. ಮೂಡಿಬರುವ ಧ್ವನಿ ಮಂಜುಳಾ ಗುರುರಾಜ್ ಅವರದು.

ಲತಾ ಹಂಸಲೇಖ ಅವರು ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ. ಹಂಸಲೇಖ ಅವರು ಪ್ರೇಮಲೋಕ ಚಿತ್ರದಿಂದ ಅಧಿಕೃತವಾಗಿ ಸಂಗೀತ ನಿರ್ದೇಶಕರಾದ ಮೇಲೆ ಗಾಯಕಿಯಾಗಿ ಹಾಡತೊಡಗಿದ್ರು. ಇವರದೇ ಒಂದು ವಿಶೇಷ ಧ್ವನಿಯಾದ್ದರಿಂದ ಇವರಿಗೆ ಹೊಂದುವ ಗೀತೆಗಳನ್ನು ಕಂಪೋಸ್ ಮಾಡಿ ಹಂಸಲೇಖ ಅವರು ಹಾಡಿಸುತ್ತಿದ್ರು. ಆ ಹಾಡುಗಳಲ್ಲಿ ಪ್ರೇಮಲೋಕದ ನೋಡಮ್ಮ ಹುಡುಗಿ, ಜೂಟ್ ಚಿತ್ರದ ಕಾಲೇಜಿಗೂ ಥ್ಯಾಂಕ್ಸ್, ಸಿಂಗಾರಿ ಬಂಗಾರಿ ಚಿತ್ರದ ಶುಭನುಡಿಯೇ ಶಕುನದ ಹಕ್ಕಿ, ಆಂಜದ ಗಂಡು ಚಿತ್ರದಲ್ಲಿ ಆಕಾರದಲ್ಲಿ ಗುಲಾಬಿ ರಂಗಿದೆ, ಭುಜಂಗಯ್ಯನ ದಶಾವತಾರ ಚಿತ್ರದ ಇವನ್ಯಾರಪ್ಪ ಎತ್ತರದವನು ಮುಂತಾದ ಹಾಡುಗಳನ್ನು ಗಮನಿಸಬಹುದು. ಒಂದು ಗೀತೆಯನ್ನು ಕೇಳೋಣ. ಹಂಸಲೇಖ ಅವರ ಸಂಗೀತ ಸಂಯೋಜನೆ ಹಾಗೂ ಗೀತ ರಚನೆ ಇರುವಂಥ ಚಿನ್ನ ನೀನು ನಗುತ್ತಿರುವ ಚಿತ್ರದ ಗೀತೆ

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂತ ಸಮಸ್ಯೆ ಅಂದ್ರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನ ನಿಲ್ಲಿಸ್ಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಸಂಗೀತ ಕಟ್ಟಿ ಕುಲಕರ್ಣಿ ಇವರು ಸಂಗೀತ ಕಟ್ಟಿ ಎಂಬ ಹೆಸರಿನಲ್ಲಿ ಜನಪ್ರಿಯತೆ ಪಡೆದರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸುಪ್ರಸಿದ್ಧ ಗಾಯಕಿಯರು. ಸಂಗೀತ ಕಟ್ಟಿಯವರು ಹೇನೆಲೆ ಗಾಯಕಿ. ಸಂಗೀತ ಕಟ್ಟಿಯವರು ಭಕ್ತಿಗೀತೆಗಳನ್ನು, ದಾಸರ ಪದಗಳು, ವಚನಗಳನ್ನು ಹಾಡಿದ್ದಾರೆ. ಭಾವಗೀತೆಗಳನ್ನು ಹಾಡಿ ಎಲ್ಲರ ಮನಸ್ಸೆಳೆದಿದ್ದಾರೆ. ಇದೀಗ ಕೇಳೋಣ ನಾಗಮಂಡಲ ಚಿತ್ರದ ಒಂದು ಗೀತೆ. ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ, ಗೋಪಾಲ್ ಯಾಜ್ಞಿಕ್ ಅವರ ಗೀತರಚನೆ

ಇದುವರೆಗೂ ಚಿತ್ರಚೈತ್ರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಇದರಲ್ಲಿ ಕನ್ನಡದ ಗಾಯಕಿಯರ ಕುರಿತು ಮಾಹಿತಿ ಮಾಡಿಕೊಳ್ತಾ ಒಂದಷ್ಟು ಗೀತೆಗಳನ್ನು ಕೇಳಿದ್ರಿ. ಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೇವೆ. ಮುಂದಿನ ಚಿತ್ರಚೈತ್ರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೂ ನಿಮ್ಮೊಂದಿಗಿದ್ದದು ನಿಮ್ಮ ಗೆಳತಿ HS ಚಂದ್ರಮ್ಮ.

0: ಆಕಾಶವಾಣಿ ಹಾಸನ ಎಫ್ಎಂ.
1: ಜ್ಞಾನದೀವಿಗೆ
0: ರಸಪ್ರಶ್ನೆಗಳ ನೇರ ಪ್ರಸಾರ.

0: ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ರಸಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಪರ್ಕಕ್ಕೆ ಕರೆ ಮಾಡಲು ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಡಿ ಕ್ರಮಾಂಕ 08172. ನೋಡೋಣ ಮೊದಲ ಕರೆ ಯಾರು ಎಲ್ಲಿಂದ ಅಂತ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಮೇಡಮ್ ರೀ, ಶಿವಲಿಂಗಯ್ಯ ಹಿರೇಮಾತ್ರಿ, ಬೆಳಗಾವಿ ಜಿಲ್ಲೆ ರಾಯಬಾಗ ಮುಗುಳ್ಕೊಡದಿಂದ ಮಾತಾಡೋದ್ರಿ.
0: ನಿಮ್ಮ ಪ್ರಶ್ನೆ ಹೇಗಿದೆ?
1: ಕೇಳ್ರಿ.
0: ಹಾಸನ ಜಿಲ್ಲೆಯ ಜೀವನದಿ ಯಾವುದು ಅಂತ ಹೇಳ್ಬೋದಾ?
1: ಹಾಸನ ಜಿಲ್ಲೆಯೊಳಗ್ರಿ?
0: ಹ್ಮ್.
1: ಹಾಸನ ಐತ್ರಿ, ಬಾಯಲ್ಲ ಐತಿ, ನೆನಪು ಬರ್ತದೆ. ಒಂದ್ ಸ್ವಲ್ಪ ಏನು ಕ್ಲೂ ಕೊಡ್ರಿ ಮೇಡಮ್, ಹೇಳ್ತೇನೆ.
0: ಯೋಚನೆ ಮಾಡಿ ನೋಡೋಣ.
1: ಹಾಸನ ಜಿಲ್ಲೆ
0: ಬಹಳ ಸುಲಭ. ಬಹಳ ಸುಲಭ ಇದೆ, ನೋಡ್ತಾ ಯೋಚನೆ ಮಾಡಿ.
1: ಅಣೆಕಟ್ಟು ಐತ್ರಿ, ಅದನ್ರಿ.
0: ಇರ್ಲಿ, ಮುಂದಿನ ಕರೆಗೆ ಹೋಗ್ತಾ ಇದೀವಿ. ನಮಸ್ತೆ.
2: ಹಲೋ.
0: ನಮಸ್ತೆ.
2: ಹಲೋ.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಅವರೇ.
2: ಹಾ ಮೇಡಮ್.
0: ನಿಮ್ಮ ಪ್ರಶ್ನೆ ಹೇಗಿದೆ?
2: ಹಾ ಮೇಡಮ್, ಹೇಳಿ ಮೇಡಮ್.
0: ಹಾಸನ ಜಿಲ್ಲೆಯ ಜೀವನದಿ ಯಾವುದು?
2: ಐತಲ್ಲ ಮೇಡಮ್, ಗೊರೂರಲ್ಲಿ ಹೇಮಾವತಿ ನದಿ, ಅದೇ ಮೇಡಮ್.
0: ಹೇಮಾವತಿ ನದಿ, ಸರಿಯಾದ ಉತ್ತರ.
2: ಹಾ ಮೇಡಮ್,
0: ಕರೆ ಮಾಡೋದಕ್ಕೆ ಧನ್ಯವಾದ. ಉತ್ತರ ಕೊಟ್ಟಿದ್ದೀರಾ, ಅಭಿನಂದನೆಗಳು. ನಮಸ್ಕಾರ.

0: ಹಬ್ಬ ಸಿಪಾಯಿ.
1: ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ನಾನು ಬೇಲೂರಿಂದ, ಕುವೆಂಪು ನಗರದಿಂದ, ಎಂ ಪಿ ಮಹಾಲಿಂಗಪ್ಪನವರು ಮೇಡಮ್.
1: ರೇಡಿಯೋ ಸೆಟ್ಟಿಂದ ದೂರ ಬನ್ನಿ.
2: ಆಯ್ತು ಮೇಡಮ್. ಹೇಳಿ ಮೇಡಮ್.
1: ಇದು ಸ್ಲೋಗನ್ ಆಗ್ಬಿಟ್ಟಿದೆ
2: ಮೇಡಮ್.
1: ರೇಡಿಯೋ ಸೆಟ್ಟಿಂದ ದೂರ ಬನ್ನಿ ಅಂತ ಹೇಳ್ತಾನೆ ಇದ್ರೆ.
2: ಬಂದೆ ಬಂದೆ ಮೇಡಮ್. ಇವಾಗ
1: ಬಂದ್ಬಿಟ್ರಾ? ನಿಮ್ಮ ಪ್ರಶ್ನೆ ಹೇಗಿದೆ
2: ಹೇಳಿ ಮೇಡಮ್.
1: ಹೇಮಾವತಿ ನದಿ ಇದೆ ಅಲ್ವಾ, ಹೇಮಾವತಿ ನದಿ, ಇದು ಹುಟ್ಟುವ ಸ್ಥಳ ಯಾವುದು? ಉಗಮಸ್ಥಾನ.
2: ಉಗಮಸ್ಥಾನ ಈ ಮೂಡಿಗೆರೆ ತಾಲೂಕು ಅಂತ ಹೇಳಿ ಮೇಡಮ್.
1: ಅಲ್ಲಿ ಯಾವ ಊರು?
2: ಮೂಡಿಗೆರೆ ಹತ್ರ, ಮೂಡಿಗೆರೆ ತಾಲೂಕು ಮುಚ್ಚೆ ಅಂತ ಬರುತ್ತೆ, ಅಂಗಡಿ ಅಂತ ಬರುತ್ತೆ ಮೇಡಮ್.
1: ಇಲ್ಲ,
2: ಪಕ್ಕದಲ್ಲಿ ಬರಬಹುದು. ಹುಟ್ಟುತ್ತೆ ಮೇಡಮ್.
1: ಹೌದಾ, ಇರ್ಲಿ, ನೋಡೋಣ. ನೀವು ಅರ್ಧ ಉತ್ತರ ಕೊಟ್ಬಿಟ್ಟಿದ್ದೀರಾ, ಮುಂದಿನವ್ರು ಏನ್ ಹೇಳ್ತಾರೆ ಅಂತ. ಧನ್ಯವಾದ. ನಮಸ್ತೆ.
3: ಹಲೋ.
1: ನಮಸ್ತೆ.
3: ನಮಸ್ತೆ ಮೇಡಮ್. ಪ್ರತಿಭಾ ಅಂತ.

0: ಪ್ರತಿಭಾವ್ರೆ, ನಿಮ್ಮ ಪ್ರಶ್ನೆ, ಹೇಮಾವತಿ ನದಿ ಹುಟ್ಟುವ ಸ್ಥಳ ಯಾವುದು, ಉಗಮ ಸ್ಥಾನ?
1: ಮೂಡಿಗೆರೆ ತಾಲೂಕು ಜವನಿ ಅಂತ ಏನೋ ಬರುತ್ತೆ ಮೇಡಮ್.
0: ಯಾವೂರು?
1: ಜವನಿ ಅಂತ ಜವನಿ ಅಂತ ಏನೋ ಬರುತ್ತೆ.
0: ಜ ಅಕ್ಷರ ಅನ್ನೋದು ಗ್ಯಾರಂಟಿನಾ?
1: ಜ ಅಕ್ಷರ ಅನ್ನೋದು ಗ್ಯಾರಂಟಿ ಮೇಡಮ್.
0: ಗ್ಯಾರಂಟಿನಾ?
1: ಹೌದೌದು ಮೇಡಮ್.
0: ಜಾವಳಿ,
1: ಜಾವಳಿ
0: ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಜಾವಳಿ, ಇಲ್ಲಿ ಹೇಮಾವತಿ ನದಿ ಉಗಮ ಸ್ಥಾನ. ನೋಡಿ, ನೀವು ತುಂಬಾ ಸರಿ ಕೇಳಿದೀವಿ ಅಂದ್ರೆ ಆದ್ರೂ ಸರಿಯಾದ ಉತ್ತರಕ್ಕೆ ಕಷ್ಟ ಪಡಬೇಕಾಯ್ತು. ಒಂದು ಪ್ರಶ್ನೆ ಎಷ್ಟು ಸಾರಿ ಕೇಳಿದ್ರು
1: ಮೇಡಮ್
0: ನಮ್ಗೆ ಇದು ಕೇಳಿದ್ವಾ, ಇದೇ ಸರಿ ಉತ್ತರನ ಅಂತ ನಮ್ಗೆ ಪ್ರಶ್ನೆ ಮಾಡುತ್ತೆ. ತಿಂಡಿ ಆಯ್ತು, ಕರೆ ಮಾಡಿ ಸರಿ ಉತ್ತರಕ್ಕೆ ಅರ್ಧ ಉತ್ತರ ಹೇಳಿದಿರಿ, ಅಭಿನಂದನೆಗಳು, ನಮಸ್ಕಾರ.
1: ಧನ್ಯವಾದಗಳು.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿ ಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮೆಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಎಚ್ ಆರ್ ರುದ್ರಸ್ವಾಮಿ, ಕಣದಾಳು ಹೊಸ ಬಡಾವಣೆ, ಚಿಕ್ಕಮಗಳೂರು.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು.
0: ನಿಮ್ಮ ಪ್ರಶ್ನೆ ಹೇಗಿದೆ
1: ಕೇಳಿ.
0: ವಿಶ್ವ ಆಹಾರ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ?
1: ವಿಶ್ವ ಆಹಾರ ದಿನ ಎನಿಕ್ಲು? ಹಲೋ.
0: ಕ್ಲೂ ಅಂದ್ರಲ್ಲ, ಯೋಚನೆ ಮಾಡ್ತಾ ಇದ್ದೆ. ಕ್ಲೂ ಕೊಟ್ರೆ ಉತ್ತರನೇ ಗೊತ್ತಾಗ್ಬಿಡುತ್ತೆ ಅಂತ.
1: ಹಾಗೆ
0: ಯಾವ್ದಾದ್ರು ಒಂದ್ ಹೇಳಿ ನೋಡೋಣ.
1: ಫೆಬ್ರವರಿ 25.
0: ಫೆಬ್ರವರಿಗೆ ಹೋಗ್ಬಿಟ್ರಲ್ಲ, ಆ ಕಡೆನೂ ಹಿಂದಕ್ಕಾಯ್ತು, ಈ ಕಡೆನೂ ಮುಂದಕ್ಕಾಯ್ತು. ಇರ್ಲಿ, ಮುಂದಿನ ಕರೆಗೆ ಹೋಗ್ತಾ ಇದೀವಿ. ಧನ್ಯವಾದ ಕರೆ ಮಾಡಿದಕ್ಕೆ. ನಮಸ್ಕಾರ.
1: ಚಿತ್ರ ಚೈತ್ರ ಚೆನ್ನಾಗ್ ಬಂತು.
0: ಧನ್ಯವಾದಗಳು. ಕೇಳ್ಕೊಂಡ್ರ?
1: ಅದು ಕೌರವದ ಹಾಡಂತೂ ಭಾರಿ ಬ್ಯೂಟಿ, ಸಾಲಿಡ್ ಆಗಿತ್ತು ಕೌರವದ ಹಾಡು.
0: ಹೌದು, ಎಷ್ಟು ಅರ್ಥಪೂರ್ಣವಾದ ಹಾಡು ನೋಡಿ. ಅದರಲ್ಲಿ
1: ಹೆಣ್ಣಿನ ಹಿರಿಮೆಯನ್ನು ಹೇಳುವುದು. ಬಿಜೆಯವರ ಸಾಲಿಡ್ ಕಂಠ,
0: ಅದ್ಭುತವಾದ ವರ್ಣನೆ. ಮತ್ತೆ ನೋಡಿ, ಆ ಹಾಡಿನಲ್ಲಿ ಎಷ್ಟು ಅರ್ಥ ಇದೆ. ಇಡೀ ರಾಮಾಯಣ ಮಹಾಭಾರತವನ್ನ ಒಂದೊಂದೇ ಸಾಲಿನಲ್ಲಿ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ಕೇಳಿಸ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಧನ್ಯವಾದಗಳು ನಿಮ್ಮ ಕಮೆಂಟ್ಸ್ಗೆ.
1: ಧನ್ಯವಾದ. ಧನ್ಯವಾದ.
0: ನಮಸ್ಕಾರ. ಉತ್ತರ ಕೇಳಿಸ್ಕೊಳ್ತಾ ಇರಿ, ಉತ್ತರ ಸಿಗುತ್ತೆ. ಧನ್ಯವಾದ. ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಬಾಲ್ಪಟ್ಟಿ ಚಿನ್ನಲಿಂಗ ಈಶ್ವರ್ ಮಾತಾಡ್ತೀನಿ.
0: ಈಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ವಿಶ್ವ ಆಹಾರ ದಿನ ಎಂದು ಯಾವ ದಿನವನ್ನ ಆಚರಿಸಲಾಗುತ್ತದೆ?
2: ವಿಶ್ವ ಆಹಾರ ದಿನ ಮೇ 1 ಅಂತ.
0: ಮೇ ಅಲ್ವೇ? ಅಲ್ಲ,
2: ಇನ್ನೊಂದು
0: ಆಪ್ಷನ್ ತಗೊಳ್ಳಿ ನೋಡೋಣ. ಇನ್ನೊಂದು ಡೇಟ್ ಯಾವ್ದಾದ್ರು ಹೇಳಿ, ಯಾವ್ದಾದ್ರು ತಿಂಗಳು ದಿನ. ಇರ್ಲಿ, ಆಯ್ತು. ಮುಂದಿನ ಕರೆಗೆ ಹೋಗ್ತಾ ಇದೀವಿ. ನಮಸ್ಕಾರ. ನಮಸ್ತೆ. ದಯವಿಟ್ಟು ರೇಡಿಯೋ ಸೆಟ್ ಇಂದ ಆಚೆ ಬನ್ನಿ.

0: ಯಾರು ಮಾತನಾಡ್ತಿರೋದು?
1: ನಿರ್ಮಲಾ, ದುಬ್ಬೇನಹಳ್ಳಿಯಿಂದ.
0: ನಿರ್ಮಲಾ ಅವರೇ, ಉತ್ತರ ಗೊತ್ತಾಯ್ತಾ?
1: ಅಕ್ಟೋಬರ್ 16 ಮೇಡಮ್.
0: ಗೂಗಲ್ ಮಾಡಿದ್ರಾ?
1: ಹಾ ಮೇಡಮ್.
0: ಬೇಗ ಗೊತ್ತಾಗುತ್ತೆ, ಎರಡು ಕರೆ ಆದ್ರೆ ನೆಕ್ಸ್ಟ್ ಗೂಗಲ್ಗೆ ಹೋಗ್ಬಿಡುತ್ತ ಅಲ್ಲ. ಅಕ್ಟೋಬರ್ 16 ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಗೂಗಲ್ ಮಾಡಿ. ಗೂಗಲ್ಗೆ ಥ್ಯಾಂಕ್ಸ್ ಹೇಳದ, ನಿಮ್ಗೆ ಥ್ಯಾಂಕ್ಸ್ ಹೇಳದ? ಇಲ್ಲ, ಬೇಗ ಹುಡುಕಿದ್ದಕ್ಕೆ ನಿಮ್ಗೂ ಹೇಳ್ಬೋದಾ ಅಂತ ಕರೆ ಮಾಡಿ ಉತ್ತರ ಹೇಳಿದಕ್ಕೆ ಧನ್ಯವಾದ. ಅಭಿನಂದನೆಗಳು, ನಮಸ್ಕಾರ.
1: ಥ್ಯಾಂಕ್ಸ್.

0: ಬದುಕಿನಲ್ಲಿ ಬೇಸರ ಯಾಕೆ? ಇವೆಲ್ಲ ಕೈತುಂಬ ಕೆಲಸಗಳು ಬಾಕಿ.
1: ದುಡಿಯೋಣ ಬನ್ನಿರಿ, ದುಡಿಯೋಣ ಬನ್ನಿ, ನಾವೆಲ್ಲ ನೀವೆಲ್ಲ ನಾಡಿನ ಜನರೆಲ್ಲ.
2: ಸಮಯವಿಲ್ಲ ಸಮಯವಿಲ್ಲ ಅನ್ನೋದು ಯಾಕೆ? ಕೊರಗದಂತೆ ಕಾರ್ಯಪಟ್ಟಿ ಹಾಕಿ
1: ಚೆಂದಾಗಿ ಕೆಚ್ಚಾಗಿ ಮೆಚ್ಚಾಗಿ ದುಡಿಯೋಣ ಬನ್ನಿ ಒಂದಾಗಿ.
0: ಹೆಚ್ಚು ಹೆಚ್ಚು ಕೆಲಸ ಮಾಡುವವರಿಗೆ ಯಥೇಚ್ಛ ಸಮಯ ಸಿಗುತ್ತದೆಯಂತೆ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ.
2: ಚುರುಕುತನವೇ ನಮ್ಮ ಬದುಕಿಗೆ ದಿಕ್ಸೂಚಿ.
0: ಆಲಸ್ಯತನವನ್ನ ತಪ್ಪದೆ ಆಚೆ ಹಾಕಿ.

0: ಮುಂದಿನ ಕರೆ ಯಾರು, ಎಲ್ಲಿಂದ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ, ಶುಭ ಮುಂಜಾನೆ, ನಮಸ್ಕಾರಗಳು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯಿಂದ ಟಿಸಿ ಬಸವರಾಜ್.
0: ಬಾ, ಏನೇನು ಹೇಳಿದ್ರೆ ಅನ್ನೋದೇ ಮರೆತು ಹೋಗ್ಬಿಡ್ತು ನನಗೆ. ನಿಮ್ಮ ಹೆಸರು ಹೇಳಿ ಮೊದಲಿಗೆ.
1: ಟಿಸಿ ಬಸವರಾಜ್ ಅಂತ.
0: ಬಸವರಾಜ್ ಅವರ ಎಲ್ಲಿಂದ?
1: ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯಿಂದ. ಶುಭ ಮುಂಜಾನೆ, ನಮಸ್ಕಾರಗಳು.
0: ನಿಮಗೂ ಕೂಡ ನಮಸ್ಕಾರ. ನಮಸ್ಕಾರ ಹೇಳೋಣ, ನಿಮ್ ಮುಂದಕ್ಕೆ ಹೊರಟೋಗ್ಬಿಟ್ರಿ, ಹಂಗಾಗಿ ಫಸ್ಟ್ ಇಂದ ಕೇಳಿದೆ. ಈಗ ನಿಮ್ಮ ಪ್ರಶ್ನೆ ಹೇಗಿದೆ? ರೇಡಿಯೋ ಕೇಳ್ತೀರಾ? ಹೇಗೆ ಕೇಳ್ತೀರಿ? ಆಪಲ್ ಕೇಳ್ತೀರಾ?
1: ಆಪಲ್ ಕೇಳ್ತೀವಿ.
0: ಆಪ್ ಮತ್ತೆ ಗೂಗಲ್ ಅಲ್ಲೂ ಮಾಡ್ತೀರಾ? ಹಾಸನ್ ಎಫ್ ಎಂ ಲೈವ್ ಅಂತ ಕೇಳ್ತೀರಾ?
1: ಇಲ್ಲ, ಲೈವ್ ಏನಲ್ಲ ಇದೆ, ಬರ್ತೀವಿ. ವಿ ರೇಡಿಯೋ ಅಂತ ಐತಿ, ಒಂದು ರೇಡಿಯೋ ಅಂತ ಐತಿ. ವಿ ರೇಡಿಯೋದಾಗ ಹಂಗ ರೆಕಾರ್ಡಿಂಗ್ ಸಿಸ್ಟಮ್ ಐತಿ ಮೇಡಮ್.
0: ಸೂಪರ್, ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಳ್ತೀರಿ?
1: ಯಾವ ಕಾಲ್ ಬಂದ್ರು, ಏನೇ ಪ್ರೋಗ್ರಾಮ್ ಬಂದ್ರು ಅದು ರೆಕಾರ್ಡಿಂಗ್ ಆಗ್ತಾನೆ ಇರುತ್ತೆ. ಬೇರೆ ಕಾರ್ಯ ಬಂದ್ರು ಸಹ ಏನೇ ಇದಾದ್ರು ಸಹ ಆಗ್ತಾನೆ ಇರುತ್ತೆ.
0: ಯಾವ್ದೇ ರೀತಿ ಡಿಸ್ಟರ್ಬ್ ಆಗೋದಿಲ್ಲ?
1: ಇಲ್ಲ ಇಲ್ಲ ಇಲ್ಲ, ನಿಮ್ಮ ಕೃಷಿ ಕಂಕಣ ಇವು ಇಂಧನ ಹಸಿರು ಇಂಧನ ಇವಕ್ಕೆಲ್ಲ ಪತ್ರ ಬರಿತೀವಿ, ಅವೆಲ್ಲ ಹಿಂಗೆ ಇದು ಮಾಡ್ತೀವಿ.
0: ಅಂದ್ರೆ ರೆಕಾರ್ಡಿಂಗ್ ನೀವೇ ಹಾಕೊಳ್ತೀರಾ ಅಥವಾ ಆಟೋಮ್ಯಾಟಿಕ್ ರೆಕಾರ್ಡಿಂಗ್ ಆಗುತ್ತಾ?
1: ಇಲ್ಲ, ಅದು ಕಾರ್ಯಕ್ರಮ ಬಂದಾಗ ರೆಕಾರ್ಡಿಂಗ್ ಬಟನ್ ಒತ್ತೀವಿ, ಮತ್ತೆ ಅದು ಒತ್ತಿದ್ರೆ ಬೇರೆ ಕರೆ ಬಂದ್ರು ಸಹ ಮತ್ತೆ ಏನೇ ನಮ್ಮ ಏನೇ ಚಟುವಟಿಕೆ ಇದ್ರು ಅದು ಅದಾಗ ಆಗ್ತಾ ಇರ್ತೀವಿ, ಧ್ವನಿ ಮುದ್ರಿಸಿ ಅಂತ ಇರುತ್ತೆ. ಇಷ್ಟು ನಿಮಿಷ ಅಂತಂದ್ರೆ ಆ ತರ.
0: ಈಗ ಯಾವ ಕಾರ್ಯಕ್ರಮ ನೀವು ರೆಕಾರ್ಡ್ ಮಾಡ್ಕೊಳ್ತೀರಿ?
1: ನಿಮ್ಮ ಒಳ್ಳೆ ಅವರ ಪ್ರದೇಶ ಸಮಾಚಾರದ ಬರ್ತೈತೆ ಆಲ್ಮೋಸ್ಟ್, ಯಾವ ಇಂಥ ದಿನ ದಿನಚರಣೆ ಇಂಥ ದಿನಚರಣೆ ಅಂತ ಬರುತ್ತಲ್ಲ, ಮುಖ್ಯ ಅಂಶಗಳಂತ ಕೇಳ್ತೀವಲ್ಲ, ಆ ಟೈಮ್ನಾಗ ಯಾವ ದಿನದ್ದು ಈ ದಿನದ್ದು ಹಾಗೆ ಇದು ಮಾಡ್ಕೊಂಬಿಡ್ತೀವಿ, ಆ ತರ ಇದು ಮಾಡ್ಕೊಂತೀವಿ ಮೇಡಮ್. ಅವರು ಅದನ್ನ ನಾವು ಯಾವವರಿಗೆ ಎಲ್ಲ ಸ್ಟೇಟಸ್ಗಳಿಗೆ ಇವಕ್ಕೆ ಗುರುಗಳಿಗೆ ಕಳಿಸ್ಕೊಂತೀವಿ ಮೇಡಮ್ ಅವರೇ. ಇಂಥ ದಿನಾಚರಣೆ ಐತಿ, ಇಂಥ ದಿನ ಇವರು ಇದು ಅಂತಂದು ಹುಟ್ಟಿದ ಹಬ್ಬ ಅಂತಂದು ಅಂತಂದು ಎಲ್ಲ ಇದು ಮಾಡ್ಕೊಂತೀವಿ ಮೇಡಮ್ ಅವರೇ.
0: ಹಾಸನ ಆಕಾಶವಾಣಿನ ಯಾವ ಸಮಯದಲ್ಲಿ ಕೇಳ್ತೀರಿ?
1: ನಮ್ದು ಈ ಕಾರ್ಯಕ್ರಮ ಕೇಳ್ತೀವಿ ಮೇಡಮ್, ಇವತ್ತೇ ದಾರಿ ಸಿಕ್ಕಿರೋದು ನಿಮಗೆ, ಬರೀ ಕಲ್ಲು ಮುಳ್ಳೆ ಇರ್ತದೆ
0: ಅಂದ್ರೆ ಕರೆ ಸಿಕ್ಕಿರೋದು,
1: ಎಲ್ಲರೂ ಕರೆ ಮಾಡ್ತಿರ್ತಾರಲ್ಲ, ಇವತ್ತೇ ನಮಗೆ ದಾರಿ ಸುಗಮವಾಗಿ ಸಿಕ್ಕಿರೋದು ಈಗ.
0: ಸೂಪರ್. ಈಗ ಕಾರ್ಯಕ್ರಮ ಕೇಳೋದು ಇಷ್ಟನಾ ಅಥವಾ ಕರೆ ಮಾಡಿ ಮಾತನಾಡೋದು ಇಷ್ಟನಾ?
1: ಕೇಳೋದು ಇಷ್ಟ, ಮತ್ತೆ ಕರೆ ಮಾಡಿದ್ರು ಇಷ್ಟ. ಉತ್ತರ ತಪ್ಪಾಗ್ಲಿ ಇದಾಗ್ಲಿ, ನಾವು ಶಾಲೆಯಲ್ಲಿ ಓದ್ಬೇಕಾದ್ರೆ ತಪ್ಪು ಇರ್ತದ್ದು ಸರಿನೂ ಇರ್ತದ್ದು, ಆ ತರ ಭಾವನೆ ಮಾಡ್ಕೊಂಡು ಕರೆ ಮಾಡ್ತೀವಿ ಮೇಡಮ್.
0: ಓಕೆ, ಈಗ ಅದು ಸರಿ ನಿಮ್ಮ ಆಲೋಚನೆ. ನಿಮ್ಮ ಪ್ರಶ್ನೆ ಹೇಗಿದೆ? ಹಾಸನ ಆಕಾಶವಾಣಿ ಫ್ರೀಕ್ವೆನ್ಸಿ ಹೇಳ್ಬೋದಾ ನೀವು?
1: ಎಫ್ ಎಂ
0: ಫ್ರೀಕ್ವೆನ್ಸಿ ಹೇಳ್ಬೋದಾ?
1: 102.2.
0: 102.2, ಸೂಪರ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಅಭಿನಂದನೆಗಳು. ಸರಿ ಉತ್ತರ ಹೇಳಿದಿರಿ, ಧನ್ಯವಾದ, ನಮಸ್ಕಾರ.
1: ನಮಸ್ಕಾರ.
2: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
3: ನಾವೇ ಅಲ್ವೇ.
2: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಇದುವರೆಗೂ ಜ್ಞಾನದೇವಿಗೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೆ ಜ್ಞಾನದೀವಿಗೆ
2: ರಸಪ್ರಶ್ನೆಗಳ ನೇರ ಪ್ರಸಾರ ಮೂಡಿಬಂತು.

ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಶ್ರೋತೃಗಳೇ ನಮಸ್ಕಾರ. ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈ ದಿನ 2026 ಇಸವಿ ಜುಲೈ ತಿಂಗಳ 10 ತಾರೀಕು ಶುಕ್ರವಾರ. ಇಂದಿನ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಿರೋದು ನಿಮ್ಮ ಬಾನುಲಿ ಗೆಳತಿ ದೀಪಾ.

ಈಗ ವಾಟ್ಸ್ಆಪ್ ಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನೀವು ನಾವು ಹೇಳೋ ಸಂಖ್ಯೆಗೆ ನಿಮ್ಮ ಹೆಸರು, ಊರು, ನಿಮ್ಮ ಇಚ್ಛೆಯ ಗೀತೆ, ಅದು ಯಾವ ಚಿತ್ರದ್ದು, ಇವೆಲ್ಲವನ್ನ ಬರೆದು ನಮಗೆ ಸಂದೇಶವನ್ನು ಕಳಿಸಿ. ಈಗ ಸಂಖ್ಯೆಯನ್ನು ಬರ್ಕೊಳ್ಳಿ, 9141-688-637. ಮತ್ತೊಮ್ಮೆ ಸಂಖ್ಯೆ ಹೇಗಿದೆ? 9141-688-637.

ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ನಮಸ್ಕಾರ, ಬೆಳಗಿನ ಶುಭೋದಯ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಬೆಳಗಿನ ಶುಭೋದಯ. ನಮಗೆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಮೃತವರ್ಷಿಣಿ ಚಿತ್ರದಿಂದ, ತುಂತುರು ಅಲ್ಲಿ ನೀರ ಹಾಡು. ಈ ಹಾಡು ನಮಗೆ ತುಂಬ ಇಷ್ಟ, ದಯಮಾಡಿ ಪ್ರಸಾರ ಮಾಡಿ, ಬಹಳ ದಿನದ ಕೋರಿಕೆ ಇದು ಅಂತ ಹೇಳಿದ್ದಾರೆ. ಖಂಡಿತ ನಿಮ್ಮ ಇಚ್ಛೆಯ ಗೀತೆ ಈಗ ಪ್ರಸಾರ ಆಗತ್ತೆ ಕೇಳಿ, ಅಮೃತವರ್ಷಿಣಿ ಚಿತ್ರದಿಂದ.

ಕೇಳುಗರೆ 11 ಗಂಟೆಗೆ ಫುಲ್ವಾರಿ ಗೀತೋಂ ಕಾ ಅಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಷಗಿರಿ ರಾವ್ಯಸ್ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ.

ಮುಂಗಾರು ಮಳೆ ಚಿತ್ರದಿಂದ ಕುಣಿದು ಕುಣಿದುವಾರೆ ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಬಿಎನ್ ಧ್ರುವಕುಮಾರ್, ನಿಸರ್ಗ ಸ್ಟಿಚ್ವೇರ್ ತಣ್ಣೀರು ಹಳ್ಳ ಹಾಸನ. ಇವರು ನಿಮ್ಮ ಗೀತೆ ಈಗ ಪ್ರಸಾರ ಆಗ್ತಾ ಇದೆ ಕೇಳಿ. ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸುನಿಧಿ ಚೌಹಾಣ್.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಸುಜಾತ ಎಫ್ ತಳವಾರ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ, ಈ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ

0: ಕೇಳುಗರೆ, ಕಾರ್ತಿಕ್ ಅವರ ಧ್ವನಿಯಲ್ಲಿದ್ದ ಮಾಣಿಕ್ಯ ಚಿತ್ರದ ಗೀತೆಯನ್ನ ಕೇಳಿದಿರಿ. ಗೀತೆಯನ್ನ ಬರೆದಿದ್ದವರು ಜಯಂತ್ ಕಾಯ್ಕಿಣಿ, ಸಂಗೀತ ನೀಡಿದ್ದವರು ಅರ್ಜುನ್ ಚನ್ಯ. ಈ ಗೀತೆಗಾಗಿ ನಮಗೆ ಸಂದೇಶವನ್ನ ಕಳಿಸಿದ್ದವರು ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು.
1: ಸಕಲ ಜೀವಿಗಳ ತಾಣ ಮಣ್ಣು,
2: ವಿಷಗಳಿಂದ ಆಗುತ್ತಿದೆ ಹುಣ್ಣು,
3: ಭೂಮಿ ಹಸಿರ ಸಂಪತ್ತಿನ ಆಗರ,
4: ಕುಂದದಿರಲಿ ನಮ್ಮ ಸಡಗರ,
5: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
6: ಆಸೆಗಳಿಗೆ ಕಡಿವಾಣ ಇರಲಿ,
7: ಕಲ್ಮಶಗಳು ಸೇರದಂತಿರಲಿ,
5: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ ದೈವ.
4: ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು ಬೆಳಕನು.
5: ಆಕಾಶವಾಣಿ ಹಾಸನ ಕೇಂದ್ರದಿಂದ ವಾಟ್ಸ್ಆಪ್ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಅನಿಲ್ ಕುಮಾರ್ ಅವರು, ತಡಕನಹಳ್ಳಿ ಹಿರೇಕೆರೂರು ತಾಲೂಕು ಹಾವೇರಿ ಜಿಲ್ಲೆಯಿಂದ. ನಮ್ಮ ಪ್ರೀತಿಯ ಹಾಸನ ಆಕಾಶವಾಣಿಗೆ ಹಾಗೆ ನಮ್ಮ ನೆಚ್ಚಿನ ನಿರೂಪಕರಿಗೂ ನಮಸ್ಕಾರ, ಶುಭ ಮುಂಜಾನೆ ಅಂತ ಹೇಳಿದ್ದೀರಾ. ನಿಮಗೂ ಕೂಡ ನಮಸ್ಕಾರ, ಶುಭ ಮುಂಜಾನೆ. ನಮಗೆ ಒಂದು ಗೀತೆಯನ್ನ ಪ್ರಸಾರ ಮಾಡಿ. ವಾಂಗಡಿ ಮೀನು ಬಳುಕಿದಾಗ, ಪಾಂಡುರಂಗ ವಿಠಲ ಚಿತ್ರದಿಂದ ಅಂತ ಹೇಳಿದ್ದೀರಾ. ನಿಮ್ಮ ಇಷ್ಟದ ಗೀತೆ ಈಗ ಪ್ರಸಾರ ಆಗುತ್ತೆ, ಕೇಳಿ.

ಕಾರ್ಯಕ್ರಮದ ಕೊನೆಯ ಸಂದೇಶ ಬಂದಿದೆ ಅಶೋಕ್ ಅವರಿಂದ. ನವಗ್ರಹ ಸಿನಿಮಾದಿಂದ ನರ್ಮನ್ಸ ಹಾಡು ನಮಗಾಗಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ನಿಮ್ಮ ಇಚ್ಛೆಯ ಗೀತೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರ ಆಗ್ತಾ ಇದೆ, ಕೇಳಿ.

ಕೇಳುಗರೆ, ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇವರನ್ನು ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಫುಲ್ವಾರಿ ಕಾರ್ಯಕ್ರಮದ ಆರಂಭದಲ್ಲಿ ಅಭಿಜಿತ್ ಹಾಗೂ ಅನು ಮಲ್ಲಿಕ್ ಅವರು ಹಾಡಿರುವ ಇಶ್ಕ್ ಚಿತ್ರದ ಗೀತೆ. ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ FM 102.2 MHz.

ಫುಲ್ವಾರಿ ಕಾರ್ಯಕ್ರಮದಲ್ಲಿ ಈಗ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ದಿಲ್ ಚಿತ್ರದ ಗೀತೆ. ಸಮೀರ್ ಅವರ ಗೀತ ರಚನೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿದೆ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ತುಂಬಿನ್ ಚಿತ್ರದ ಗೀತೆ, ಗಾಯಕರು ಅಭಿಜಿತ್ ಹಾಗೂ ಅನುರಾಧ ಪೌಡ್ವಾಲ್. ಗೀತೆಯ ರಚನೆ ಫಾಜಿಯನ್ ಬರವರದು, ಸಂಗೀತ ನೀಡಿದ್ದಾರೆ ನಿಖಿಲ್ ವಿನಾಯಕ್.

0: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ ಕೆ ಎಸ್ ಲತಾ ಕುಮಾರಿ ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ದಲೆ ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ, ಕಡ್ಡಾಯವಾಗಿ ಧರಿಸಬೇಕು. ಯಾಕಂದ್ರೆ ನೀವು ಅವರನ್ನ ತುಂಬಾ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನ ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ. ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.
1: ಕೇಳುಗರೆ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ, ಈ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಂನ ಹೃದಯ ರೋಗ ತಜ್ಞರಾದ ಡಾ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಫುಲ್ವಾದಿ ಕಾರ್ಯಕ್ರಮದಲ್ಲಿ ಈಗ ಕವಿತಾ ಕೃಷ್ಣಮೂರ್ತಿಯವರ ಸ್ವರದಲ್ಲಿ ಜೀನ್ಸ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎ ಆರ್ ರೆಹಮಾನ್.

ಕಾರ್ಯಕ್ರಮದ ಕೊನೆಯಲ್ಲಿ ಸುಖವೀಂದರ್ ಸಿಂಗ್ ಹಾಗೂ ಸಂಗಡಿಗರು ಹಾಡಿರುವ ತಾಲ್ ಚಿತ್ರದ ಗೀತೆ. ಗೀತೆಯನ್ನು ರಚಿಸಿದ್ದಾರೆ ಸಮೀರ್, ಸಂಗೀತ ನೀಡಿದ್ದಾರೆ ಎಆರ್ ರೆಹಮಾನ್.

0: ಆಕಾಶವಾಣಿ ಹಾಸನ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಮೊದಲಿಗೆ ಕೆಲವು ಪ್ರಕಟಣೆಗಳು.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಷಗಿರಿ ರಾವ್ ಎಸ್ ಅವರ ವಯಲಿನ್ ವಾದನವನ್ನು ಆಲಿಸಲಿದ್ದೀರಿ. ಮೊದಲಿಗೆ ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳದಲ್ಲಿ ಸಂತ ತ್ಯಾಗರಾಜರ ಕೃತಿ ನಿಧಿಚಾಲ ಸುಖಮಾ

0: ಇದುವರೆಗೆ ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಷಗಿರಿ ರಾವ್ ಎಸ್ ಅವರ ವಯಲಿನ್ ವಾದನವನ್ನು ಆಲಿಸಿದಿರಿ. ಆಕಾಶವಾಣಿ ಹಾಸನ ಈಗ ವೇಳೆ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 531,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ ಶೇಕಡ 68ಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ ಶೇಕಡ 100ರಷ್ಟು ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲಾ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ನಿಮಗೆ ಇಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
2: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ ಶೇಕಡ 22.3ರಷ್ಟು ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ

0: ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು ವೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವಿದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು ಯಾವಾಗ್ಲೂ, ದುಃಖ ತೋರಿಸ್ಕೋಬಾರ್ದು, ಏನ್ ಮನುಷ್ಯರ್ಗ್ ಬರ್ದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸ ಯಾವತ್ತೂ ಅಳಬಾರ್ದು, ಆಮೇಲೆ ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗ ಆ ಕಷ್ಟ ಎಲ್ಲ ಏನು ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ಬರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನ್ ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನ ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
2: ಖಂಡಿತವಾಗ್ಲು. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದ್ರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವ್ದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು, ಎಲ್ಲಿಂದಲೋ ಕೇಳಿದಿರಬಹುದು, ಇದೆಲ್ಲದ್ರ ಆಧರಿಸಿ ಏನ್ ಮಾಡ್ತೀವಿ, ಯಾವ್ದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನ್ ನೋಡ್ತೀವಿ, ಮಕ್ಕಳ ಜೀವನವನ್ನ ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂದಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದ್ರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ

0: ಅವರ ಒಂದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳು ಏನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನ ಕೊಡ್ಲಿಲ್ಲ ಅಂದ್ರೆ ಅವರು ಒಂಥರ ಅಸುರಕ್ಷತೆನಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದ್ರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದ್ರೆ ಅವರದ್ದೇ ಆದ ಸ್ಟ್ರೆಸ್ಸು ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನ್ ಹೇಳ್ತೀವಿ ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿನಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಥವಾ ಇನ್ಯಾವುದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ, ಸಿಟ್ಟು ಮಾಡ್ಕೋತಾರೆ. ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವು ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗ್ಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳಬೇಕಾಗಿಲ್ಲ. ಆದರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
1: ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಲ್ಲದೇನೆ ಈಗ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಜನ ಮನೋವೈದ್ಯರು ಹೇಳೋ ಪ್ರಕಾರ ಎಲ್ಲರಿಗಿಂತ ಅತಿ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡ ಮಕ್ಕಳಿಗೇ ಇದೆ ಅಂತ. ಯಾಕಂದ್ರೆ ಪೋಷಕರು ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡಬೇಕು ಹೀಗೆ ಮಾಡಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೆ ಇರಬೇಕು ಅಂತ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಏನಂತಂದ್ರೆ ಈಗ ಮಕ್ಕಳಿಗೆ ನಾವು ಎಲ್ಲಾನು ಒದಗಿಸ್ತೀವಿ, ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದ್ಬಿಡ್ಬೇಕು ಅನ್ನೋ ತರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗೇ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
0: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬಾ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗ್ಲಿ ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಿಕ್ಕೆ ತುಂಬಾ ಮಾಹಿತಿ ಇರಲಿಲ್ಲ. ಇವತ್ತು ಎಲ್ಲಾ ಕಡೆಯಿಂದನು ಯಾವ್ದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದ್ರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನ್ಗೆ ಆ ಒಂದು ಅವಕಾಶ ಇರಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನ್ ಹೀಗ್ ಮಾಡ್ಲೇಬೇಕು ಅಂತ ಹೇಳದೆ ಇರಬಹುದು, ಆದ್ರೆ ಅವರ ಒಂದು ನಡವಳಿಕೆಗಳಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗೇ ಬರ್ತಾ ಇರುವಂತಹದ್ದು. ಸೊ ಇದು ಡೈರೆಕ್ಟ್ ಆಗಿ ವ್ಯಕ್ತ ಆಗ್ಲಿಲ್ಲ ಅಂದ್ರು ಮಕ್ಕಳು ಆ ಒತ್ತಡವನ್ನು ತಗೊಳ್ತಾ ಇದ್ದಾರೆ, ಮತ್ತೆ ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು, ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ, ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ ಖಂಡಿತವಾಗಿ.
1: ಈಗ ಗಂಡು ಮಕ್ಕಳು ಅಳ್ಳೇಬಾರ್ದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬೈಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗು ನಾಳೋದಕ್ಕೆ ಅಂತ. ಆ ತರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
0: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರಬೇಕು, ಹೆಣ್ಮಕ್ಳು ಈ ರೀತಿ ಇರಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋದು ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಕಡಿಮೆ ಇದೆ. ಆದ್ರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳ್ಳೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿನಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿನಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ ಖಿನ್ನತೆಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ನಿನ್ ಗಂಡ ಮಗು ನೀನ್ ಅಳ್ಳೇಬಾರ್ದು, ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು. ಆದ್ರೆ ನಾವು ಅದನ್ನ ಪ್ರಶ್ನಿಸಬೇಕು, ಪರಿಶೀಲಿಸಬೇಕು. ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸಿಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸಬಹುದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
1: ವಿರುದ್ಧ ಅದು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ನ ಬರೀ ಅಳಸೋ ತರ.
0: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ ಇದೆ. ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ, ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು, ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ, ಅದರಿಂದ ವ್ಯಕ್ತವಾಗೋದು ಹೌದು. ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು, ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದನ್ನ ಹೊರಗೆ ಹಾಕಾಯ್ತು. ಅದ್ರ ನಂತರ ನಿರಾಳಾಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದ್ರೆ ಅದನ್ನ ಏನು, ನೀನ್ ಅಳೋದು ಅಕ್ಸೆಪ್ಟೆಡ್, ನೀನ್ ಎಂತ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನ್ ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು, ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ, ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅವ್ರು ಅಳೋದಾಗ್ಲಿ ಅಥವಾ ಅವರ ಒಂದು ಆ ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅಥವಾ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನನ್ನ ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
1: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ. ಎಲ್ಲರಿಗೂ ಸಹಜ ಒತ್ತಡಗಳು, ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳೋದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದಿನ್ನು ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆಯಲ್ಲ, ಇವ್ರು ಹೀಗೆ ಇರ್ಬೇಕು, ಇದು ಹೀಗಿದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
0: ಬೇರೆ ಅಂದ್ರೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳೋದಾದ್ರೆ, ಕೌನ್ಸಿಲಿಂಗ್ ಗೆ ಹೋಗೋದೇ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ, ಅವರು ಅವ್ರನ್ನ ಅವ್ರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರೂ ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂಥದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನು ಕಲ್ತಿದೀವಿ ಮೊದಲಿಂದ. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನೂ ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತಾನು ಅಲ್ಲ, ಎಷ್ಟೋ ಜನಕ್ಕೆ ಒಂದ್ ನಾಲ್ಕು ಜನ ಆರಾಮಿದ್ದೀರಾ ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳೋ ಅಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು. ಅದರಿಂದ ನಾವು ಬೇರೆಯವರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂತರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಸಹಾಯ ತಗೊಳ್ತೀನಿ ಅಂತ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಡೆಸಬೇಕು. ಅಂಡ್ ಈಗ ಸಾಕಷ್ಟು

0: ಎಷ್ಟು ಜನ ಯಾರು ಕೌನ್ಸಿಲಿಂಗ್ಗೆ ತೆರ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ ಈ ಒಂದು ಸಣ್ಣ ಊರುಗಳಲ್ಲಿ. ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿ ಆಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವ್ ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ್ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ ಸಾವು ಅಷ್ಟೇ ಸಹಜ. ಆದ್ರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ ಈಗ, ಅದು ಒಂದು ಭಯವನ್ನ ಹುಟ್ಟಿಸುವಂತ ಅಸ್ತ್ರ ಆಗ್ಬಾರ್ದು ಅಲ್ವಾ? ಅದ್ ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು ಸಂತೋಷ ಹಂಚಬೇಕು ಅನ್ನುವಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
0: ಹೌದು, ಖಂಡಿತವಾಗ್ಲೂ. ಇವಾಗ ಏನಾಗಿದೆ ಅಂದ್ರೆ, ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದ್ರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನ ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನ ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅಂಡ್ ಅದನ್ನ ಸುಮ್ಮನೆ ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೆ ಏನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದ್ರೆ ಡೂಮ್ ಸ್ಕ್ರಾಲಿಂಗ್ ನಲ್ಲಿ ಏನಾಗುತ್ತೆ, ಜನ ಅಂದ್ರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ಗಳನ್ನೇ ನೋಡೋದು. ಅಂಡ್ ಅಂಥದಕ್ಕೆ ಸ್ಕ್ರಾಲ್ ಮಾಡೋದು, ನಮಗೆ ಅರಿವಿಲ್ಲದೆ ನಾವೇನ್ ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂಥದ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದ್ರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂತದ್ದು. ಸೊ ಅದು ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂತದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತ ಪ್ರತೀತಿ ಏನಿದೆ, ಅದ್ ಎರಡು ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳ್ಬಹುದು. ಒಂದು ಹಂಚುವವರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ್ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ್ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
1: ಪರಿಣಾಮ ಬರುತ್ತೆ, ಓ ನನಗೇನು ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
0: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
1: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕನ್ಸುತ್ತೆ?
0: ನಮ್ಮ ಮನಸ್ಸಿಗೆ ಏನಂದ್ರೆ, ಒಂಥರ ಇವಾಗ ನೀರನ್ನ ನಾವು ಬಿಟ್ರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ, ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ. ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳೇ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡುತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು, ನಮ್ಮ ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್, ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ, ನಮ್ ಬದುಕೇನೋ ಇದೆ. ಒಂದು ಕ್ಷಣ ಹಿಂಗಾಗುತ್ತೆ, ಅದು ನಡೀತಾನೆ ಇದೆ, ಯಾವತ್ತಿದ್ರೂ ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು, ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟು ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
1: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
0: ಒಂದು ಇವಾಗ ನಾವು ಏನು ಗಡಿ ರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನು ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನೂ ಕನ್ಸ್ಯೂಮ್ ಮಾಡಬಾರ್ದು. ಅಂದ್ರೆ ನಾನು ಅದನ್ನ ನೋಡ್ತೀನಿ, ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ

0: ಅತಿ ಹೆಚ್ಚದ್ರೊಳಗೆ ಮುಳುಗೋಗ್ತಿದ್ದೀನಿ, ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕೋ ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ, ಆದ್ರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ಗಳನ್ನೇ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೋರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ಮ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿನ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ ಹಿರಿಯರು ಹೇಳ್ತಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗ್ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕ್ ನೋಡಿ, ಹೊರಗ್ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ತರದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲ್, ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನನ್ನ ಹಂಚ್ಕೊಳ್ತೀವಿ ಅನ್ನೋದು ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆ ತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದ್ ಆಯ್ತು ಅವ್ರಿಗೆ ಸಂತಾಪನೆ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗಂದ್ರೆ ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೆ ಏನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಆದ್ರೆ ಅಲ್ಲಿ ನಾಲ್ಕು ಜನ ಇದ್ದಾರೆ ನೋಡು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವು ಹೇಳ್ದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೊಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದನ್ನ ಹಾಕೋದನ್ನ ಇಷ್ಟ ಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದು ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ ನ ನೋಡಿದೆ ಆಮೇಲೆ ಇಂಥ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವುದೇ ಇರಲಿ, ಈ ಒಂದು ವಿಚಾರ ನಿಮ್ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವರೇ ಅನ್ಕೊಳ್ತಾರೆ ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ತಿದೆ, ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವ್ ಹಿಂಗ್ ಮಾಡಬಾರ್ದಿತ್ತು, ನೀವ್ ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ, ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ ಇದರಿಂದ ನನಗ್ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ ಸಿಗೋ ಪ್ರಶಂಸೆ ಇರಬಹುದು, ಯಾವುದೇ ಒಂದು ಕಾಮೆಂಟ್ ಇರಬಹುದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತಿವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ, ಆಯ್ಕೆ ನಮ್ಮ ಸ್ವಾತಂತ್ರ್ಯ ಅಲ್ವಾ, ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಭದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗು ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರಬಹುದು, ಮಾನಸಿಕ ಆರೋಗ್ಯ ಇರಬಹುದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ ಅಂತ.
1: ಒಟ್ಟಾರೆ ಈ ನಕಾರಾತ್ಮಕತೆಯನ್ನ ಬಿತ್ತುವಂತಹ ಕೆಲಸ

0: ಒಳ್ಳೇದನ್ನ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನ ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗುತ್ತೆ. ತುಂಬಾ ಧನ್ಯವಾದ. ಅಂತಹ ನಿಯಮಗಳು ಮಾನಸಿಕ ಬೆಳವಣಿಗೆಯಲ್ಲಿ, ಮಗುವಿನ ಮಾನಸಿಕತೆ ಇರಬಹುದು ಅಥವಾ ದೊಡ್ಡವರ ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಯಾವ ತರ ಸಂದರ್ಭಗಳನ್ನ ಸೃಷ್ಟಿ ಮಾಡುತ್ತೆ ಮತ್ತೆ ಹೇಗಿರಬೇಕು ಹೇಗಿರಬಾರದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು.
1: ಧನ್ಯವಾದಗಳು.
2: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
0: ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆಯಲ್ಲಿರುವ ಜವಾಹರ ನವೋದಯ ವಿದ್ಯಾಲಯ 2027 ಹಾಗೂ 28ನೇ ಸಾಲಿನಲ್ಲಿ 6ನೇ ತರಗತಿಗೆ ಸೇರಬಯಸುವ ವಿದ್ಯಾರ್ಥಿಗಳು, ಹಾಸನ ಜಿಲ್ಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು https://cbseitms.rcil.gov.in/nvs ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ನೋಂದಾಯಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31.07.2026. ಪ್ರವೇಶ ಪರೀಕ್ಷೆಯು ದಿನಾಂಕ 28.11.2026 ಶನಿವಾರದಂದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದ್ದು, ಜಿಲ್ಲೆಯಲ್ಲಿನ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು. ದಿನಾಂಕ 1/5/2015 31/7/2017 ಒಳಗೆ ಜನಿಸಿರುವ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಈ ವಿದ್ಯಾಲಯದಲ್ಲಿ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ವ್ಯಾಸಂಗ ಮಾಡಬಹುದು. ವ್ಯಾಸಂಗ ಮಾಡುವ ಮಕ್ಕಳಿಗೆ ಉಚಿತ ವಸತಿ ಮತ್ತು ಸಹಶಿಕ್ಷಣ, ಬಾಲಕ ಬಾಲಕಿಯರಿಗೆ ಬೇರೆ ವಸತಿ ಗೃಹಗಳು, ಆಹಾರ ವ್ಯವಸ್ಥೆ, ಕ್ರೀಡೆ ಮತ್ತು ವ್ಯಾಯಾಮ, ಆರೋಗ್ಯಕರ ವಾತಾವರಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಿದ್ಯಾಲಯದಲ್ಲಿ ಹೆಲ್ಪ್ ಡೆಸ್ಕ್ ತೆರೆದಿದ್ದು, ಸಂಖ್ಯೆ 9481864529. ಈ ನಂಬರ್ಗೆ ಕರೆ ಮಾಡುವ ಮೂಲಕ ಈ ಪೋಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಇದುವರೆಗೆ ಪ್ರಕಟಣೆ ಕೇಳಿದ್ರಿ.
4: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.

ಆಕಾಶವಾಣಿ ಹಾಸನ. ಈಗ ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾವು ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಕಾಣಿಸಿಕೊಳ್ಳುವಂತಹ ಹೃದಯಾಘಾತ ಮತ್ತೆ ಅದಕ್ಕೆ ಕಾರಣಗಳು ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಹಾದಿಯಲ್ಲಿ ನಾವು ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರೋದು ಹೃದಯ ತಜ್ಞರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಆರ್.ಎಸ್. ಕಾರ್ತಿಕ್ ಅವರಿದ್ದಾರೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಓಕೆ, ನಾವು ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಅಂತ ತಗೊಂಡಿರೋದು ಹೃದಯಾಘಾತ ಇದೆ. ಎಲ್ಲೋ ಒಂದಿಷ್ಟು ಅದು ವಿಪರ್ಯಾಸ ನಮ್ಗೆ, ಈ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಎಲ್ಲೋ ಆತಂಕಕಾರಿಯಾದಂತಹ ವಿಷಯ ಅಲ್ವಾ? ಯಾವ ವಯಸ್ಸಿನಿಂದ ಈ ಹೃದಯಾಘಾತ ಕಂಡಾಗ ಅದನ್ನ ಚಿಕ್ಕ ವಯಸ್ಸಿನಲ್ಲೇ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ.
3: ಸೊ ಈಗ ಚಿಕ್ಕ ವಯಸ್ಸಿನ ಹೃದಯಾಘಾತ ಅನ್ನೋದು ಬರ್ತಾ ಬರ್ತಾ ಡೆಫಿನೇಷನ್ ಚೇಂಜ್ ಆಗ್ತಾನೆ ಇದೆ. ಈಗ ನಾವು ಹೇಳೋದು 50 ವರ್ಷದಿಂದ ಕೆಳಗೆ ಇರುವ ಹಾರ್ಟ್ ಅಟ್ಯಾಕ್ಗಳನ್ನ ಚಿಕ್ಕ ವಯಸ್ಸಿನಲ್ಲಿ ಆಗುವ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ. ಬಟ್ ಈಗ ಬರ್ತಾ ಬರ್ತಾ ಆಗ್ಲೇ ನಾವು ಬಹಳಷ್ಟು ಇದು ನೋಡ್ತಿದೀವಿ. ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ, ಈಗ ನಮ್ದೇ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ಗಳಲ್ಲಿ ನಾವೀಗ ತಿಂಗಳಿಗೊಂದು 80-100 ಆಂಜಿಯೋಪ್ಲಾಸ್ಟಿ ಮಾಡಬಹುದು. ಅದರಲ್ಲಿ 50% ಅಂದ್ರೆ 40-50 ಹಾರ್ಟ್ ಅಟ್ಯಾಕ್ಸ್ ಅಂದ್ರೆ ಅಷ್ಟು ಪರ್ಸೆಂಟೇಜ್ 50 ವರ್ಷಕ್ಕಿಂತ ಕೆಳಗಡೆ ಇರೋ ಪೇಷಂಟ್ಗಳೇ. ಸೊ ಇದೇ ಕಾಣ್ಬರ್ತಿರೋದು ವೆರಿ ಕಾಮನ್ಲಿ. ಸೊ ಅದು ಒಂದು ಬರ್ತಾ ಬರ್ತಾ ಒಂದು ಅದು ಕ್ಯೂರಿಯಾಸಿಟಿ ಅಲ್ಲದೆ ಇರ್ಬೋದು, ಬಟ್ ನಿಮಗೆ ಒಂಥರ ಬೇಜಾರಾಗತ್ತೆ ನೋಡಿದ್ರೆ. ಇವೆಲ್ಲ ಪ್ರಿವೆಂಟಬಲ್ ಹಾರ್ಟ್ ಅಟ್ಯಾಕ್ಸ್. ಸಿ ಒಂದಿಷ್ಟೆಲ್ಲ ನಿಮಗೆ ಇಲ್ಲಪ್ಪ ಇದು ಏನೋ ಇದಾಗಿ ವಯಸ್ಸು ಆದ್ಮೇಲೆ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಈ ವಯಸ್ಸಲ್ಲಾಗ ಹಾರ್ಟ್ ಅಟ್ಯಾಕ್ಸ್ ನ ನಾವು ಪ್ರಿವೆಂಟ್ ಮಾಡಬಹುದು, ಈಸಿಲಿ ಪ್ರಿವೆಂಟಬಲ್. ಸೊ ಅದಕ್ಕೋಸ್ಕರ ಮತ್ತೆ ಈ ಚಿಕ್ಕ ವಯಸ್ಸಿನ ಹಾರ್ಟ್ ಅಟ್ಯಾಕ್ಸ್ ನೀವು ನೋಡಿದಾಗ ಅವರು ಹೆಂಡತಿ ಮಕ್ಕಳು ಜೊತೆ ಬರ್ತಾರೆ ಎಲ್ಲ ಇದ್ ಮಾಡಕ್ಕೆ, ಸಣ್ಣ ಸಣ್ಣ ಮಕ್ಕಳು 2-3-4 ಹಿಂಗೆಲ್ಲ ಮಕ್ಳು ಇರ್ತಾರೆ, ಅದೆಲ್ಲ ನೋಡಿದ್ರೆ ನಮಗೆ ಬಹಳ ಬೇಜಾರಾಗುತ್ತೆ. ಹೌದು, ಇಂಥವ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ಬೇಕಾ, ಯಾಕಾಯ್ತು, ಎದರಿಂದ ನಾವು ಇದ್ ಮಾಡಬೇಕು ಅನ್ನೋದು ಯಾವಾಗ್ಲೂ ನಿಮಗೆ ಇದು ಬಂದೇ ಬಂದಿರುತ್ತೆ
2: ಅಲ್ವಾ?
3: ಅಷ್ಟೇ ವರ್ಷ ಪ್ರಾಕ್ಟೀಸ್ ಮಾಡಿ ನೀವು ಈ ಇದೊಂದು ಬಹಳ ಕಷ್ಟ ಅನ್ಸುತ್ತೆ.
2: ಓಕೆ ಡಾಕ್ಟ್ರೆ, ಈಗ ಕಾರಣಗಳಂತೂ ಇರ್ಲೇಬೇಕಲ್ವಾ? ಇಷ್ಟೆಲ್ಲ ಆಗುತ್ತೆ, ತುಂಬಾ ಸರಿ ಕೇಳ್ತಾನೆ ಇರ್ತೀವಿ ಅದಕ್ಕಾಗಿದೆ ಇದಕ್ಕಾಗಿದೆ ಅಂತ. ಒಂದು ನಿರ್ದಿಷ್ಟವಾಗಿ ಹೇಳ್ಬೇಕು ಅಂದ್ರೆ ಕಾರಣಗಳು ಯಾವ್ದನ್ನೆಲ್ಲ ನೀವು ಗುರುತಿಸ್ತೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ?
3: ಸಣ್ಣ ವಯಸ್ಸಿನ ಅಂದ್ರೆ less than 50 years ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಎಲ್ಲದಕ್ಕಿಂತ ಕಾಮನ್ ಅಂತ ತಗೊಂಡ್ರೆ ಟೊಬ್ಯಾಕೊ. 85-90% ಟೊಬ್ಯಾಕೋನೇ, ಬೇರೆ ಏನ್ ಕಾರಣನೇ ಬರಲ್ಲ, ಅದೇ ಮೇನ್ ಕಾರಣ. ಸಿ ಟೊಬ್ಯಾಕೋ ಅನ್ನೋ ಒಂದು ಪ್ರಾಬ್ಲಮ್ ನ ನಾವು ತೆಗೆದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ 50 ಇಯರ್ಸ್ ಕೆಳಗಡೆ ಅಂದ್ರೆ 5-10% ಅಟ್ ದ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಚಾನ್ಸೇ ಇಲ್ಲ. ಸೊ ಬಟ್ ಅದೊಂದು ನಮ್ಮ ಜನ ಇದ್ ಮಾಡ್ಕೋಬೇಕು.
2: ಈಗ ತಂಬಾಕು ಸೇವನೆ ಅಂದ್ರೆ ಅದರಲ್ಲೂ ಕೂಡ ಒಂದಷ್ಟು ವೆರೈಟಿಗಳು ಬರುತ್ತೆ. ನಾವೇನ್ ಸ್ಮೋಕ್ ಮಾಡಿದ್ರೆ ಮಾತ್ರ ತಂಬಾಕು ಸೇವನೆ ಆಯ್ತು ಅನ್ನುವಂಥದ್ದು, ಈ ತಂಬಾಕು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸೇವನೆ ಮಾಡ್ತಾರೆ.
3: ಹೌದು, ಎಲ್ಲಾ ರೀತಿ ತಂಬಾಕು ಸೇವನೆನು ಒಂದೇ, ಯಾಕಂದ್ರೆ ಎಂಡ್ ಪ್ರಾಡಕ್ಟ್ ಅದೇ ಅಲ್ಲ, ಟೊಬ್ಯಾಕೋನೇ ನಿಮಗೆ ಮೇನ್ ಪ್ರಾಡಕ್ಟ್ ಇರೋದು. ಅದರಲ್ಲಿ ಅದು ಯಾವ ರೀತಿ ಸ್ಮೋಕ್ ಮಾಡಲಿ, ಅದನ್ನ ಇದು ಟೊಬ್ಯಾಕೋ ಚೀವಿಂಗ್ ಅಂತೀವಿ, ಏನ್ ಮಾಡಿದ್ರು ಇವೆಂಚುಲಿ ಟೊಬ್ಯಾಕೋನೇ. ಸೊ ದೇರ್ ಇಸ್ ನೋ ಡಿಫರೆನ್ಸ್ ಅದರಲ್ಲಿ, ಇಷ್ಟು ಅಷ್ಟು ಅಂತ ಡಿಫರೆನ್ಸ್ ಬರೋದೇ ಇಲ್ಲ. ಒಂದು ಸೆಕೆಂಡು, ಬಹಳ ಜನ ಅನ್ಕೊಳೋದೇನು, ನಾನು ಜಾಸ್ತಿ ಸ್ಮೋಕ್ ಮಾಡಿದೆ, ಜಾಸ್ತಿ ತಂಬಾಕು ತಿಂದೆ, ಅವಾಗ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ತಿಂದ್ರೆ ಆಗಲ್ಲ ಅನ್ಕೋತಾರೆ. ಇಲ್ಲ, ನಾವು ಅದಕ್ಕೋಸ್ಕರ ನಮ್ಮ ಪೇಷಂಟ್ಗೆ ಫಸ್ಟ್ ಹೇಳೋದು, ಟೊಬ್ಯಾಕೋ ಅನ್ನೋದು ಒಂಥರ ಮರ್ಡರ್ ಇದ್ದಂಗೆ, ಒಂದು ಮಾಡ್ಲಿ 100 ಮಾಡ್ಲಿ ಲಾಸ್ಟಿಗೆ ಬರೋದು ಅದೇ. ಸೊ ಅದೇ ರೀತಿ ಬೇರೆ ಅದಕ್ಕೂ ಕಂಪೇರ್ ಮಾಡೋದಕ್ಕೆ ಬರಲ್ಲ. ಎಷ್ಟೋ ಕೊಂಜನ ಒಂದೊಂದು ತಿಂಗಳಿಗೆ ಒಂದು ಸ್ಮೋಕ್ ಮಾಡೋರು ಹಾರ್ಟ್ ಅಟ್ಯಾಕ್ ಆಗಿ ಇದಾಗ್ತಾರೆ, ಎಷ್ಟೋ ಕೊಂಜನ ಬಹಳ ಸ್ಮೋಕ್ ಮಾಡಿದವರು ಸ್ವಲ್ಪ ದಿವಸ ಜಾಸ್ತಿ ದಿವಸ ಇರ್ತಾರೆ. ಸೊ ಹಾಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಲೂ ಬಹಳ ಡಿಪೆಂಡ್ ಆಗುತ್ತೆ, ಬಟ್ ಮೇನ್ ಅಂದ್ರೆ ಎಷ್ಟು ಇದರಲ್ಲಿ ನೋಡ್ತಾ ಹೋದ್ರೆ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಟೊಬ್ಯಾಕೋನೇ ಮೋಸ್ಟ್ ಇಂಪಾರ್ಟೆಂಟ್ ಕಾಸು. ಅದು ಬಿಟ್ಟರೆ ಬರೋದು ನೆಕ್ಸ್ಟ್ ಅನ್ಹೆಲ್ತಿ ಲೈಫ್ ಸ್ಟೈಲ್. ಈಗಾಗಲೇ ನೋಡ್ತಿದೀವಿ ಮೊಬೈಲ್ ಅಂತೆ ಟಿವಿ ಅಂತೆ ಅದು ಇದು ಅಂತ ಹೇಳ್ಬಿಟ್ಟು ಜನ ಹೊರಗಡೆ ಹೋಗೋದೇ ನಿಲ್ಸ್ಬಿಟ್ಟಿದ್ದಾರೆ. ಈಗ ಏರಿಯಲ್ಲಿ ಒಂದು 10,000 ಜನ ಇದಾರೆ ಏರಿಯಲ್ಲಿ ಅಂದ್ರೆ ನೀವು ಹೊರಗಡೆ ನೋಡೋದು ಬಹಳ ಕಡಿಮೆ, ಕಾರಲ್ಲಿ ಅಥವಾ ಟೂ ವೀಲರ್ ಅಲ್ಲಿ ನೋಡ್ತೀರಾ, ನಡೆಯೋರೇ ಇಲ್ಲ ಅಲ್ಲಿ. ಸೊ ಹಂಗಾಗ್ಬಿಟ್ಟು ಅನ್ಹೆಲ್ತಿ ಲೈಫ್ ಸ್ಟೈಲ್ ಫಸ್ಟ್. ಮತ್ತೆ ಮೇನ್ ಅನ್ಹೆಲ್ತಿ ಲೈಫ್ ಸ್ಟೈಲ್ ಶುರು ಆಗೋದು ಈಗ ಅಪ್ಪ ಅಮ್ಮ ಅವ್ರು ಓಡಾಡಲ್ಲ ಅಂತೇಳಿ ಮಕ್ಕಳು ಅದೇ ಕಲ್ತ್ಕೋತಾರೆ. ಇವರು ಅವ್ರಿಗೆ ಎದೋಳಿಸಿ ಟಿವಿ ಎಲ್ಲ ಬಿಡಿಸಿ ಓಡಾಡಿಸಕ್ ಶುರು ಮಾಡಿದ್ರು ಅಥವಾ ಸಂಸ್ಥೆ

0: ಸ್ಪೋರ್ಟ್ಸ್ ಎಲ್ಲ ಆಕ್ಟಿವಿಟಿ ಇಟ್ಕೊಂಡ್ರೆ ಅವರು ಮಾಡ್ತಾರೆ, ಬಟ್ ಅವರು ಮಾಡಿಲ್ಲ ಅಂದ್ರೆ ಇವರು ಮಾಡಲ್ಲ. ಸೊ ಅದು ಕಂಟಿನ್ಯೂ ಆಗಿಬಿಟ್ಟು ದಟ್ ಇಸ್ ಬಿಕಮಿಂಗ್ ಚೈಲ್ಡ್ಹುಡ್ ಒಬೆಸಿಟಿ ಅಂತ ಹೇಳ್ತೀವಿ. ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗಿದೆ. ಕೊಲೆಸ್ಟ್ರಾಲ್ ಲೆವೆಲ್ಸ್ಗೆ ಯಾರೇ ನೀವು 20, 30, 40 ವರ್ಷದವ್ರು ನೋಡಿದ್ರೆ ಸಿಕ್ಕಾಬಿಟ್ಟು ಜಾಸ್ತಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುತ್ತೆ. ಯಾಕೆ ಅಂದ್ರೆ ನಮಗೆ ಬೇಕಾಗಿರೋ ಆಹಾರ ಎಷ್ಟಿದೆಯೋ ಅದಕ್ಕಿಂತ ಸಿಕ್ಕಾಬಿಟ್ಟು ಜಾಸ್ತಿ ಆಹಾರ ನಾವು ಕನ್ಸ್ಯೂಮ್ ಮಾಡ್ತಿದೀವಿ, ಪ್ಲಸ್ ಅದರ ತಕ್ಕನಂಗೆ ನಾವು ಓಡಾಡೋದು ಎಲ್ಲ ಮಾಡ್ತಿಲ್ಲ. ಸೊ ಹಂಗಾಗಿ ನಿಮಗೆ ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಇನ್ನೊಂದು ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮತ್ತೆ ಈಗ ಸ್ಟ್ರೆಸ್, ಎಲ್ಲ ಜಾಬ್ ಅಲ್ಲಿ ಏನೇ ಸಣ್ಣ ಕೆಲಸ ಮಾಡ್ಲಿ ಸ್ಟ್ರೆಸ್ ಇದೆ, ನಮಗೆ ಸ್ಟ್ರೆಸ್ ಇದೆ, ಸ್ಟ್ರೆಸ್ ಇದೆ ಅನ್ಕೊಂಡು ಇದು ಮಾಡ್ತಿರ್ತಾರೆ. ಆಬ್ವಿಯಸ್ಲಿ ಸ್ಟ್ರೆಸ್ ಅಂದ್ರೇನು, ನಮಗೆ ಇಷ್ಟ ಇರೋ ಕೆಲಸ ನಾವು ಮಾಡ್ತಿದೀವಿ ಅಂದ್ರೆ ಸ್ಟ್ರೆಸ್ ಆಗಲ್ಲ. ನಮಗೆ ಇಷ್ಟ ಇಲ್ಲದ ಕೆಲಸ ನಾವು ಮಾಡ್ತಿದೀವಿ ಅಥವಾ ನೀವು ಮಾಡಿದ್ದ ಕೆಲಸದಲ್ಲಿ ನಿಮಗೆ ಬೇಕಿರೋ ಬೆನಿಫಿಟ್ಸ್ ಬರ್ತಿಲ್ಲ ಅಂದ್ರೆ ಸ್ಟ್ರೆಸ್ ಅದು. ಸೊ ಅದು ತೊಂದ್ರೆ. ಸೊ ಇವೆಲ್ಲ ಬರುತ್ತೆ. ಅನ್ಹೆಲ್ತಿ ಲೈಫ್ ಸ್ಟೈಲ್ಸ್ ಅಂದ್ರೆ ಮತ್ತೆ ಬಹಳ ಇಶ್ಯೂಗಳಿದೆ ಒಂದೊಂದಲ್ಲ, ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಈಗ ಬಹಳ ಜನಕ್ಕೆ ತೊಂದರೆಗಳಿರುತ್ತೆ, ಯಾರು ಡಯಾಗ್ನೋಸ್ ಮಾಡ್ಕೊಳ್ಳಲ್ಲ. ಸೊ ಡಿಪ್ರೆಷನ್ ಅಂತೆ, ಆಂಗ್ಸೈಟಿ ಅಂತೆ ಸಿಕ್ಕಾಬಿಟ್ಟು ಜನದಲ್ಲಿ ಇರುತ್ತೆ. ನಮ್ಮ ಕಾರ್ಡಿಯೋಜಿ ಒಪಿಡಿಯಲ್ಲಿ ಬರೋದ್ರಲ್ಲಿ ಆಲ್ಮೋಸ್ಟ್ 25-30% ಪೇಷಂಟ್ಸ್ಗೆ ಒನ್ ಸಾರ್ಟ್ ಆಫ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಅದು ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡಲ್ಲ. ಮತ್ತೆ ಈ ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಲ್ಲಿ ಇದು ಬರುತ್ತೆ, ವಾಲ್ವ್ಗಳಂತ ಬರುತ್ತೆ, ಅದರ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಬಹಳ ಕಾಮನ್ನು. ಅದನ್ನ ಡಯಾಗ್ನೋಸ್ ಆಗಿರಲ್ಲ ಅಂತಾನು ಅವ್ರದಲ್ಲಿ ತೊಂದರೆಗಳಿರುತ್ತೆ, ಅದು ನಾವು ಇದು ಮಾಡ್ಕೋಬೇಕು. ಮತ್ತೆ ಸಣ್ಣ ವಯಸ್ಸಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಎಸ್ಪೆಷಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಮೆಡಿಕಲ್ ಕೇರ್ ಟೈಮಿಗೆ ಆಗಲ್ಲ. ಯಾರೋ ಒಬ್ರು ನೋಡ್ತಾರೆ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಅವರಿಗೂ ಗೊತ್ತಾಗಲ್ಲ, ಅವ್ರು ನೆಕ್ಸ್ಟ್ ಕಳಿಸ್ತಾರೆ, ಹಿಂಗೆ ನಮಗ್ ಬರೋ ತನಕ ಅದೇನಾಗ್ಬಿಡುತ್ತೆ, ಆಗ್ಲೇ ಒಂದು 10 ಗಂಟೆ 15 ಗಂಟೆ, ಒಂದ್ ದಿವಸ, 2 ದಿವಸ, 1 ವಾರ, ಹಿಂಗೂ ಆಗ್ಬಿಡುತ್ತೆ. ಸೊ ಅದು ಆಗ್ಬಾರ್ದು. ಯಾರೇ ಇರ್ಲಿ ಫಸ್ಟ್ ಐಡೆಂಟಿಫೈ ಮಾಡಿ ಇದಕ್ಕೆ ಏನ್ ಸೂಕ್ತ ಕ್ರಮ ತಗೋಬೇಕು, ಏನ್ ಟ್ರೀಟ್ಮೆಂಟ್ ಮಾಡ್ಬೇಕು, ಇಮಿಡಿಯೇಟ್ಲಿ ಮಾಡ್ಬೇಕಾಗತ್ತೆ. ಅದು ಅನ್ಫಾರ್ಚುನೇಟ್ಲಿ ಆಗಲ್ಲ. ಅದರಿಂದಾನೇ ಜಾಸ್ತಿ ಜನ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಆಗ್ತಾರೆ. ಅದರಲ್ಲಿ ಮಲ್ಟಿಪಲ್ ಇದ್ದಿದೆ, ಪೇಷಂಟ್ ಕಾಯ್ದು ಇಲ್ಲ ನಮಗೇನೋ ಗ್ಯಾಸ್ಟ್ರಿಕ್ ಆಗಿದೆ, ನಮಗೆ ಇದಾಗಿದೆ, ಅದಾಗಿದೆ ಅನ್ಕೊಳೋದು, ನನಗೆ ಹೆಂಗ್ ಈ ವಯಸ್ಸಲ್ಲಾಗತ್ತೇನೋ, ಆಗ ಚಾನ್ಸ್ ಇಲ್ಲ ಅಂತ ಅನ್ಕೊಳೋದು. ಸೊ ಇವೆಲ್ಲ ಪ್ರಾಬ್ಲಮ್ಗಳು ಅದು ಬಿಟ್ಟರೆ ಸೊ ಹಂಗಾಗಿ ಆ ತೊಂದರೆಗಳು ಆಗ್ಬಿಟ್ಟು ಡಿಲೇ. ಮತ್ತೆ ಇವನ್ ಡಾಕ್ಟರ್ ರೆಕಗ್ನೈಸ್ ಮಾಡೋದು ಪೇಷಂಟ್ಸ್ ನಮ್ದೇ ಹೋಗಲ್ಲ, ಇಲ್ಲ ಇಲ್ಲ ಏನೋ ಇರ್ಬೋದು ಬಿಡು ನಡೆಯುತ್ತೆ ಅನ್ನೋದು. ಸೊ ಏನೋ ಒಂದು ಟ್ರೀಟ್ಮೆಂಟ್ ತಗೊಂಡು ಅಲ್ಲೇ ಇದ್ಬಿಡೋದು. ಸೊ ಅವೆಲ್ಲ ಪ್ರಾಬ್ಲಮ್ಗಳಿದೆ, ಇಷ್ಟೊಂದು ಕಾರಣಗಳಿಂದ ಹಾಗೆ ಆಗುತ್ತೆ. ಮತ್ತೆ ಏರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸಸ್ ಏರ್ ಪೊಲ್ಯೂಷನ್ ಆಗಲಿ, ಫುಡ್, ವಾಟರ್ ಎಷ್ಟೊಂದಿದೆ, ಬಟ್ ಅದ್ರಲ್ಲಿ ಮೇನ್ ಏರ್ ಪೊಲ್ಯೂಷನ್ ಬಹಳ ಕಾರಣ. ಅದು ಎಸ್ಪೆಷಲಿ ನಮ್ಮ ಅರ್ಬನ್ ಏರಿಯಾಸ್ ಅಲ್ಲಿ, ಸಿಟೀಸ್ ಅಲ್ಲೆಲ್ಲ ಏರ್ ಪೊಲ್ಯೂಷನ್ ಒಂದು ಬಹಳ ಇಂಪಾರ್ಟೆಂಟ್ ಕಾರಣ. ಏನಂದ್ರೆ ಮೆಷರ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ನಮಗೆ. ಸೊ ಇದಲ್ದೆ ಬೇರೆ ಕಾರಣಗಳು, ನಮ್ಮ ಒಬೆಸಿಟಿ, ತೂಕ ಜಾಸ್ತಿ ಇರೋದು, ಆಮೇಲೆ ಬ್ಲಡ್ ಪ್ರೆಷರ್ ಎಲ್ಲ ನಿಮಗೆ ಇದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಡಯಾಬಿಟಿಸ್ ಅಂತೀವಿ. ಸೊ ಇವೆಲ್ಲ ಪ್ರಾಬ್ಲಮ್ಗಳಿಂದನೂ ನಮ್ಮ ಹಾರ್ಟ್ ಇಶ್ಯೂಸ್ ವಯಸ್ಸು ಕಡಿಮೆ ಇರೋರಲ್ಲಿ ಜಾಸ್ತಿ. ಬಟ್ ಇದೆಲ್ಲದು ಕಂಪೇರ್ ಮಾಡಿದ್ರೆ ಇವೆಲ್ಲ ಸೇರಿ ಬರೋದು ಲಾಸ್ಟ್ ಒಂದು 10-15%. ಸ್ಮೋಕಿಂಗ್ ಅಥವಾ ಟೊಬ್ಯಾಕೋ ಚೀವಿಂಗ್ ಒಂದೇ 85%. ಸೊ ನಾವು ಅದ್ರ ಬಗ್ಗೆ ಎಷ್ಟು ಸ್ಟ್ರೆಸ್ ಮಾಡ್ತೀವೋ ಬಹಳ ಒಳ್ಳೇದು, ಅಟ್ಲೀಸ್ಟ್ ಅದೆಷ್ಟು ಕಡಿಮೆ ಆಗುತ್ತೋ ಅಷ್ಟು ಪ್ರಾಬ್ಲಮ್ಗಳು ಕಡಿಮೆ ಆಗ್ತಾ ಹೋಗುತ್ತೆ.
1: ಓಕೆ ಡಾಕ್ಟರ್, ಈಗ ಹೌದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ?
0: ಹಾರ್ಟ್ ಅಟ್ಯಾಕ್ ಅಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಎದೆ ನೋವು. ಸೊ ಟಿಪಿಕಲ್ ಎದೆ ನೋವು ಅಂತ ಹೇಳಿದ್ರೆ ಸೆಂಟರ್ ಆಫ್ ದ ಚೆಸ್ಟ್ ಅಥವಾ ಸ್ವಲ್ಪ ಲೆಫ್ಟ್ ಸೈಡ್, ಮತ್ತೆ ಒಂದು ಪಿನ್ ಪಾಯಿಂಟ್ ಒಂದು ಫಿಂಗರ್ ಅಲ್ಲಿ ತೋರಿಸುವಂತದಲ್ಲ, ಒಂದು ಪೂರ ಹಿಂಗೆ ಕೈ ಪೂರ್ತಿ ಹಿಡಿದು ಇಷ್ಟರಲ್ಲಿ ನೋವುತ್ತಿದೆ ಅಂತ ಹೇಳ್ತಾರೆ. ಪ್ಲಸ್ ಒಂಥರ ಏನೋ ಈಗ ಎದೆ ಉರಿಯೋದು, ಮತ್ತೆ ಸಿಕ್ಕಾಬಟ್ಟೆ ಬೆವರು ಬರೋದು, ನಾರ್ಮಲಿ ಸುಮ್ಮನೆ ಕೂತಿದ್ದಾರೆ ಬಹಳ ಬೇವಿತಿದ್ದಾರೆ ಅನ್ನೋದು, ಆಮೇಲೆ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗೋದು ಅಥವಾ ಬಹಳ ತಲೆಸುತ್ತ ಬರೋದು, ಆ ಟೈಮಲ್ಲಿ ಬಹಳ ಹೆದರಿಕೆ ಆಗೋದು. ಈ ನೋವು ಲೆಫ್ಟ್ ಕೈಗೆ ಅಥವಾ ಜಾ ದೌಡೆಗೆ ರೇಡಿಯೇಟ್ ಆಗ್ತಿದೆ ಅಂದ್ರೆ ಅಲ್ಲಿಗೂ ಕಾಣ್ಬರ್ತಿದೆ ಅಂತ ಹೇಳಿದ್ರೆ ಯೂಶಲಿ ಹಾರ್ಟ್ ಡೇ ಇರುತ್ತೆ. ಸೆಕೆಂಡ್, ಹಾರ್ಟ್ ಅಟ್ಯಾಕ್ ಇನ್ ನೋವು ನಡೆದ್ರೆ ಜಾಸ್ತಿ ಆಗ್ತಿದೆ, ಕುತ್ಕೊಂಡ್ರೆ ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಂದ್ರೆ ಯೂಶಲಿ ಹಾರ್ಟ್ ಇಂದ ಇರಬೇಕು ಅಂತ ಹೇಳ್ತೀವಿ ಶುರು ಆಗೋದಕ್ಕಿಂತ ಮುಂಚೆ. ಬಟ್ ಒನ್ ಟೈಮ್ ಶುರು ಆಯ್ತು ಕಂಟಿನ್ಯೂಸ್ ನೋವು ಬರ್ತಿದೆ ಅಂದ್ರೆ ಯೂಶಲಿ ಹಾರ್ಟ್ ಅಟ್ಯಾಕ್ ಇರುತ್ತೆ. ಯಾವುದೇ ಎದೆ ನೋವುನ ಬರೀ ಏನೋ ಒಂದು ಇದು ಎವ್ಯಾಲ್ಯೂಯೇಟ್ ಮಾಡದೆ ಆದಷ್ಟು ಹಾರ್ಟ್ ಅಟ್ಯಾಕ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೇಕು. ಎವ್ಯಾಲ್ಯೂಯೇಟ್ ಮಾಡಿ ಏನು ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಪಲ್ ECG ಆಗ್ಲಿ ಇದು ಮಾಡ್ಬಿಟ್ಟು ಏನು ಇಲ್ಲ ಅಂದ್ರೆ ಅವಾಗ ನಾವು ಅದನ್ನ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬಹುದು. ಎಷ್ಟೊಂದು ಟೈಮ್ ECG ಅಲ್ಲೂ ಗೊತ್ತಾಗಲ್ಲ. ಸೊ ಅವಾಗ ಏನ್ ಮಾಡ್ತೀವಿ, ಟ್ರಾಪೊನಿನ್ ಅಂತ ಬ್ಲಡ್ ಟೆಸ್ಟ್ ಕಳಿಸ್ತೀವಿ, ಕಾರ್ಡಿಯಾಕ್ ಎನ್ಝೈಮ್ಸ್ ಅಂತ, ಅದರಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವುದೇ ಎದೆ ನೋವುನ ಇದು ಹಾರ್ಟ್ ಇಂದ ಅಲ್ಲ ಅಂತ ನೀವು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಏನೇ ಇತ್ತು ಎವಾಲ್ಯೂಯೇಟ್ ಮಾಡ್ಲಿ, ಏನಾಗ್ತಿದೆ ಗೊತ್ತಾಗುತ್ತೆ. ಸೊ ದಟ್ ಹಾರ್ಟ್ ಅಟ್ಯಾಕ್ ಯಾಕೆ ಇಷ್ಟೊಂದು ಇದು ಮಾಡ್ತೀವಿ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ನಿಮಗೆ 30% ಜನ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರು ಉಳಿಯಲ್ಲ. 70% ಜನ ಮಾತ್ರ ಉಳಿಯೋದು ಹಾರ್ಟ್ ಅಟ್ಯಾಕ್ ಆದಾಗ. ಹಂಗಾಗಿ ಯಾವುದೇ ನೋವು ಬಂದರೂ ನಾವು ಬಹಳ ಸ್ಟ್ರಿಕ್ಟ್ ಆಗಿ ತಗೋಬೇಕು. ಸೆಕೆಂಡು, ಸಿಕ್ಕಾಪಟ್ಟೆ ಸುಸ್ತಾಗೋದು, ಮುಂಚೆ ಇಷ್ಟು ನಾವು ನಡೀತಿದ್ವಿ ಈಗ ನಡೆಯೋಕ್ಕೆ ಆಗ್ತಿಲ್ಲ, ಬಹಳ

0: ಸುಸ್ತಾಗ್ತಿದೆ, ಇದೆಲ್ಲ ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್ ಇವೆಲ್ಲ.
1: ಮುಂದೆ ಆಗಬಹುದಾಗಿರೋದಕ್ಕೆ ಮೊದಲೇ ಸೂಚನೆಗಳು
0: ಒಂದು, ಅಥವಾ ಹಾರ್ಟ್ ಅಟ್ಯಾಕ್ ಆಗ ಹೋದ್ಮೇಲೆ ಆಗೋ ಸೂಚನೆಗಳು. ಯಾಕಂದ್ರೆ ಹಾರ್ಟ್ ವೀಕ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅವಾಗ ಬಹಳ ಸುಸ್ತಾಗೋದು, ಏದುಸಿರು ಬರೋದು, ಮಲ್ಕೊಳಕ್ ಹೋದ್ರೆ ಮಲ್ಕೊಳಕ್ ಆಗ್ತಿಲ್ಲ, ಬಹಳ ಉಸಿರು ಕಟ್ಕೊಳಂಗಾಗತ್ತೆ, ಇವೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಲೇಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆ ರೀತಿ ಅರ್ಲಿ ಸಿಂಪ್ಟಮ್ ಅಂದ್ರೆ ಇನ್ನು ಆಗದ್ಕಿಂತ ಮುಂಚೆ ಅಂತ ಹೇಳಿದ್ರೆ ನಡೆದ್ರೆ ಜಲ್ದಿ ಸುಸ್ತಾಗ್ತಿದೆ, ಮುಂಚೆ ಇಷ್ಟು ನಡೀತಿದೆ ನಡೆಯಕ್ ಆಗ್ತಿಲ್ಲ, ಸೊ ಇವೆಲ್ಲ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್. ಬಟ್ ಒನ್ ಟೈಮ್ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಸುಸ್ತಾಗ್ತಿದೆ ಅಂದ್ರೆ ಅದು ಆಕ್ಚುಲಿ ಲೇಟ್ ಸಿಂಪ್ಟಮ್. ಮತ್ತೆ ಸಿಕ್ಕಾಬಿಟ್ಟೆ ಎದೆ ಬಡತ ಜಾಸ್ತಿ ಆಗೋದು, ಇದು ಹಾರ್ಟಿನ್ ಸಿಂಪ್ಟಮ್ ಅಂತ ತೋತ್ವಿ. ಕಾಲಲ್ಲಿ ಬಾವು ಕಾಣ್ ಬರ್ತಿರೋದು, ಸೊ ಹಾರ್ಟಿನ್ ಸಿಂಪ್ಟಮ್ ಆಗ್ಬೋದು, ಅಥವಾ ಕಿಡ್ನಿ ಸಿಂಪ್ಟಮ್ ಆಗ್ಬೋದು, ಅಥವಾ ನಾವು ಮುಂಚೆ ಇಷ್ಟು ಎಕ್ಸಸೈಸ್ ಮಾಡ್ತಿದ್ವಿ ಈಗ ಮಾಡಕ್ ಆಗ್ತಿಲ್ಲ ಅನ್ನೋದು, ಸೊ ಇವೆಲ್ಲ ಹಾರ್ಟಿನ್ ಸಿಂಪ್ಟಮ್ಸ್ ಅಂತ ತಗೋಬೇಕಾಗತ್ತೆ. ಸೊ ಇದರಲ್ಲಿ ಎಲ್ಲಾ ಸಿಂಪ್ಟಮ್ ಇರುತ್ತೆ ಅಂತಲ್ಲ, ಎಲ್ಲಾ ಇಷ್ಟು ಕ್ಲಾಸಿಕಲಿ ಇರುತ್ತೆ ಅಂತಾನು ಅಲ್ಲ. ಸೊ ಒಂದ್ ಸ್ವಲ್ಪ ಇದೆ ಇದರಲ್ಲಿ, ಇದರ ಅದೇ ಸಿಂಪ್ಟಮ್ ಕಾಣ್ ಬಂತು ಅಂದ್ರೆ ಫಸ್ಟ್ ನಾವು ಇಲ್ಲಪ್ಪ ಇದೊಂದು ನೋಡ್ಕೊಳೋದು ಬಹಳ ಒಳ್ಳೇದು. ಯಾಕಂದ್ರೆ ಜಲ್ದಿ ನೋಡ್ಕೊಂಡ್ವಿ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ, ಲೇಟ್ ಮಾಡಿದ್ವಿ ಏನ್ ಸಿಂಪಲ್ ಇದಕ್ಕೂ ಟ್ರೀಟ್ಮೆಂಟ್ ಇಲ್ಲ. ಸೊ ಹಂಗಾಗಿ ಅದೊಂದು ಎಷ್ಟು ಜಲ್ದಿ ಮಾಡ್ಕೋತೀವಿ ಅಷ್ಟು ಒಳ್ಳೇದು.
1: ಡಾಕ್ಟರ್ ಹೇಳಿದ್ದಾರೆ ಕೈ ನೋವು ಬಂದ್ರೆ ಹಾರ್ಟ್ ತೊಂದರೆ ಆಗಿರಬಹುದು ಅಂತ, ಏನಾದ್ರೂ ದೌಡೆ ನೋವಾಯ್ತು, ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಆಗಿತ್ತು ಅಂತ, ಅಥವಾ ತುಂಬಾ ಬೆವರು ಬರ್ತಾ ಇದೆ, ಇದು ಕೂಡ ಹಾರ್ಟ್ ಅಟ್ಯಾಕಿನ ಸಿಂಪ್ಟಮ್ಸ್ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಇದ್ರು ಎಲ್ಲೋ ಒಂದ್ಸರಿ ಸ್ವಲ್ಪ ಜಾಸ್ತಿ ಬೆವರು ಬಂತು, ಏನೋ ತುಂಬಾ ಕೆಲಸ ಮಾಡಿದ್ವಿ ಕೈ ನೋವು ಬಂತು, ಅದೆಲ್ಲದು ಹೇಗೆ ಮನಸ್ಸಲ್ಲಿ ಒಂದು ಅನುಮಾನ ಅಂತೀವಲ್ವಾ, ಹಾಗೆ ಸೇರ್ಕೊಂಡ್ಬಿಡುತ್ತೆ. ಇದಕ್ಕೇನಾದ್ರೂ ಈ ಸಿಂಪ್ಟಮ್ಸ್ ಬಂದಾಗ ಎದೆ ನೋವಿನ ಜೊತೆ ಬರುವಂತದ್ದ, ಅಥವಾ ಅದು ಒಂದೊಂದಾಗಿಯೂ ಕಾಣಿಸ್ಕೊಂಡು ಎದೆ ನೋವಿಗೆ ಬರಬಹುದಾ?
0: ಯೂಶಲಿ ಎದೆ ನೋವು ಬಂದು ಬರುತ್ತೆ. ಸೆಕೆಂಡ್, ಇನ್ನು ಸಿಂಪಲ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ನಿಮಗೆ ಇದು ನೋವು ಬಂತು, ನೀವು ನಡೆದ್ರಿ ಅಥವಾ ಏನೋ ಕೆಲಸ ಮಾಡಿದ್ರಿ ನೋವು ಜಾಸ್ತಿ ಆಯ್ತು, ಸುಮ್ ಕುತ್ಕೊಂಡ್ರಿ ನೋವು ಕಡಿಮೆ ಆಯ್ತು, ಅದು ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್. ಎಕ್ಸರ್ಷನಲ್ ಅಂತ ಹೇಳ್ತೀವಿ, ಎಕ್ಸರ್ಷನ್ ಮಾಡಿದಾಗ ಸಿಂಪ್ಟಮ್ಸ್ ಜಾಸ್ತಿ ಆಗಬೇಕು, ರೆಸ್ಟ್ ಮಾಡಿದಾಗ ಸಿಂಪ್ಟಮ್ಸ್ ಕಡಿಮೆ ಆಗಬೇಕು. ಇದು ಟಿಪಿಕಲ್ ಹಾರ್ಟ್ ಸಿಂಪ್ಟಮ್ಸ್. ಕೈ ನೋವಾಗ್ಲಿ ಅಥವಾ ನಿಮಗೆ ಇದು ಸುಸ್ತಾಗದೇ ಆಗಲಿ ಅಥವಾ ಬೇವ್ರು ಬರೋದೇ ಆಗಲಿ, ನಾವು ಕೆಲಸ ಮಾಡಿದಾಗ ಜಾಸ್ತಿ ಆಗ್ತಿದೆ, ಕೆಲಸ ಮಾಡಿಲ್ಲ ಕಡಿಮೆ ಆಗ್ತಿದೆ ಅಂದ್ರೆ ಹಾರ್ಟಿನ್ ಸಿಂಪ್ಟಮ್ ಅಂತ ತಗೋದು. ಇಲ್ಲಪ್ಪ ನಾವು ಕೆಲಸ ಮಾಡಿದ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅದೇ ರೀತಿ ಇದೆ ಅಂತ ಹೇಳಿದ್ರೆ ಯೂಶಲಿ ಅಷ್ಟು ಪರ್ಟಿಕ್ಯುಲರ್ ಆಗಿ ಹಾರ್ಟಿಂದ ಇರೋದಿಲ್ಲ. ಸೊ ಬಟ್ ಏನಾಗುತ್ತೆ ಇಲ್ಲಿ ಎವ್ಯಾಲ್ಯೂಯೇಷನ್ ಆಗಲಿ ಇಂಡಿಯಾಲಿ ಇಟ್ಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್. ಒಂದು ಸಿಂಪಲ್ ಇಸೇಜ್ ಮಾಡ್ಸೋಕೆ ಎಷ್ಟು 150 ರೂಪಾಯಿಂದ 200 ರೂಪಾಯಿ ಇರ್ಬೋದು. ಸೊ ಅಷ್ಟು ನಾವು ನಮ್ಮ ಬಗ್ಗೆ ಖರ್ಚು ಮಾಡ್ಕೋಬಹುದು. ಸೊ ದಟ್ ಪ್ರಾಬ್ಲಮ್ ಇರೋದು ಸಿ ಎಷ್ಟು ಜನಕ್ಕೆ ಎಷ್ಟು ದಿವಸ ಎದೆನೋ ಬರುತ್ತೆ ಅಥವಾ ಕೈನೋ ಬರುತ್ತೆ, ಸೊ ಬಹಳ ಕಡಿಮೆ. ಸೊ ಅಟ್ ಲೀಸ್ಟ್ ಒನ್ ಟೈಮ್ ನೋಡ್ಕೊಂಡ್ಬಿಡೋದು ಯಾವತ್ತೂ ಒಳ್ಳೇದೆ.
1: ಓಕೆ, ಹೌದು ಡಾಕ್ಟ್ರೆ, ನಮ್ಮ ಹಾರ್ಟ್ ಅನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಹೆಲ್ದಿ ಆಗಿ ಇಟ್ಕೊಳ್ಬೇಕು ಅಂದ್ರೆ ನಾವು ಏನ್ ಮಾಡ್ಬೇಕು?
0: ಸೊ ಇದರಲ್ಲಿ ಮೇನ್ ಬರೋದು ಅಂತ ಹೇಳಿದ್ರೆ ಹೆಲ್ತಿ ಡಯಟ್ ಒಂದು. ಸೊ ಎಷ್ಟು ಈಗ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕಿಂತ ಸಿಂಪಲ್ ಫಿಲಾಸಫಿಕಲ್ ಆಗಿ ಅಂದ್ರೆ, ನಮಗೆ ದೇವರು ಒಂದಿಷ್ಟು ಇಷ್ಟು ಕೆಜಿ ಊಟ ಅಂತ ಹೇಳ್ಬಿಟ್ಟು ಕೊಟ್ಟು ಕೆಳಗಡೆ ಕಳಿಸಿದ್ದಾನೆ.
1: ಜೀವನದಲ್ಲಿ
0: ಇಷ್ಟು ನಿಮಗೆ ಕೊಟ್ಟಿದೀವಿ ಅಂತ. ಅದರಲ್ಲಿ ಏನಾಗುತ್ತೆ, ನಾವು ಎಷ್ಟು ಫಾಸ್ಟ್ ಆಗಿ ಇದನ್ನ ಮುಗಿಸ್ತೀವೋ ಅಷ್ಟು ಜಲ್ದಿ ಮೇಲ್ಗಡೆ ಹೋಗೋದು. ನಾವು ಅದನ್ನ ಎಷ್ಟು ಕಡಿಮೆ ತಿಂದು ಇದ್ ಮಾಡ್ತೀವೋ ಅಷ್ಟು ವರ್ಷ ನೀವು ಇರ್ತೀರ. ಸೊ ಲೆಕ್ಕಾಚಾರ ಸಿಂಪಲ್. ಸೊ ಯಾರು ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಇದ್ದು ಅವರೆಲ್ಲ ಬಹಳ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ಕೊಂಡಿರ್ತಾರೆ ಅವರು ಜಾಸ್ತಿ ದಿವಸ ಇರ್ತಾರೆ. ಯಾರು ಡಯಟ್ ಬಗ್ಗೆ ಮತ್ತೆ ಈಗ ಡಯಟ್ ಬಗ್ಗೆ ಕಾನ್ಶಿಯಸ್ ಅಂದ್ರೆ ಈಗ ಓವರ್ ಕಾನ್ಶಿಯಸ್ ಆಗಿರೋರು ಬೇರೆ. ನಾನು ಹೇಳ್ತಿರೋದು ಕಾನ್ಶಿಯಸ್ ಆಗಿ ಲಾಜಿಕಲ್ ಮೆಡಿಕಲಿ ಏನ್ ವ್ಯಾಲಿಡ್ ಅಷ್ಟು ಫಾಲೋ ಮಾಡೋರು ಮಾತ್ರ. ಸೊ ಹಂಗಾಗಿ ಇದನ್ನ ನಾವು ಎಷ್ಟು ಕಡಿಮೆ ಊಟ ಮಾಡ್ತೀವೋ ಅಷ್ಟು ಜಾಸ್ತಿ ದಿವಸ ಇರ್ತೀವಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಬಟ್ ಕಡಿಮೆ ಅಂತ ಹೇಳ್ಬಿಟ್ಟು ಅಬ್ನಾರ್ಮಲಿ ಕಡಿಮೆ ಅಂತಲ್ಲ, ನಮ್ಮ ಇದರಲ್ಲಿ ಏನು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ಅದನ್ನ ಫಾಲೋ ಮಾಡಿದ್ರೆ ದಟ್ ಶುಡ್ ಬಿ ಗುಡ್ ಎನಫ್. ಸೊ ನಮ್ದ್ರಲ್ಲಿ ಆಗ್ತಿರೋದಿದೆ. ಈಗ ಏನಾಗ್ತಿದೆ ನಮ್ದ್ರಲ್ಲೂ, ಇಂಡಿಯಾಲಿ ಏನಾಯ್ತು, ಸಿ ಎಕನಾಮಿಕಲ್ ರೆವಲ್ಯೂಷನ್ ಆಯ್ತು. ಸೊ ಇದರಲ್ಲೆಲ್ಲ ಒಂದಿಷ್ಟು ಜನ ಚೆನ್ನಾಗಿ ರಿಚ್ ಆದ್ರೂ ಮುಂಚೆ ಎಲ್ಲ ಬಹಳ ಪೂರ್ ಡಿನಾಮಿನೇಷನ್. ಇಲ್ಲಿ ಏನಾಗ್ಬಿಟ್ಟಿದೆ, ನಾವೀಗ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡು ಬಂದಿದೆ ಅಂತ ನಾವು ಸಿಕ್ಕಾಪಟ್ಟೆ ಎಲ್ಲ ಊಟ ಮಾಡಕ್ ಶುರು ಮಾಡಿದ್ರೆ ಇಟ್ ಡಸಂಟ್ ವರ್ಕ್ಔಟ್, ಇವೆಂಚುಲಿ ಪ್ರಾಬ್ಲಮ್ ಆಗದೆ. ಸೊ ನಮಗೆ ಎಷ್ಟು ಬೇಕು ದಿವಸಕ್ಕೆ, ನಮಗೆ ಒಂದು 1600 ರಿಂದ 1800 ಕ್ಯಾಲರಿ ಬೇಕು ಮ್ಯಾಕ್ಸಿಮಮ್. ನಾವು ಅದೇ 2500-3000 ಕ್ಯಾಲರಿ ತಿಂದ್ರೆ ಅದೆಲ್ಲ ಹೋಗ್ಬಿಟ್ಟು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ, ಕೊಲೆಸ್ಟ್ರಾಲ್ ಆಗೇ ಆಗುತ್ತೆ, ಡೆಪಾಸಿಟ್ ಆಗೇ ಆಗುತ್ತೆ, ಇವೆಂಚುಲಿ ತೊಂದರೆ ಆಗೇ ಆಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಹಾಗಾಗಿ ಊಟದೊಂದು ಡಯಟ್ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನ ನಾವು ಕಡಿಮೆ ತಗೊಳ್ಬೇಕಾಗತ್ತೆ. ಈಗ ಇರೋದ್ರಲ್ಲಿ ಡಾಟಾ ಲಾಸ್ಟ್ ಒಂದು 10 ಇಯರ್ಸ್ ಅಲ್ಲಿ ಎಲ್ಲ ತಗೊಂತಾ ಬಂದ್ರೆ ಎಲ್ಲ ಇದರಲ್ಲಿ ಫ್ಯಾಟಿ ಫುಡ್ ಮಾತ್ರ ತೊಂದರೆ ಬೇರೆ ಎಲ್ಲ ಅಲ್ಲ ಅಂತ ಏನೇನೋ ಇದು ಬಂದಿತ್ತು ಮಿಸ್ಕನ್ಸೆಪ್ಷನ್ಸ್, ಅದೆಲ್ಲ ಇಲ್ಲ. ಕಾರ್ಬೋಹೈಡ್ರೇಟ್ಸೇ ನಮಗೆ ತೊಂದರೆ ಕೊಡ್ತಿರೋದು. ಯಾಕಂದ್ರೆ ಕಾರ್ಬೋಹೈಡ್ರೇಟ್ಸ್ ಬಂದಿದ್ದು ಅರ್ಲಿ ಮ್ಯಾನಿಂದ, ಊಟ ಮಾಡ್ತಿದ್ರು ಹೊರಗಡೆ ಹಂಟಿಂಗ್ ಮಾಡೋದಕ್ಕೆ ಅದು ಮಾಡೋದಕ್ಕೆ ಇದು ಮಾಡೋಕೆ ಹೋಗ್ತಿದ್ರು. ಸೊ ಅವರು ಅಷ್ಟು ಎಕ್ಸಸೈಸ್ ಮಾಡ್ತಿದ್ರು ಅದಕ್ಕೋಸ್ಕರ ಊಟ ಶಾರ್ಟ್ ಔಟ್ ಆಗೋದು. ಬಟ್ ಈಗ ನಮ್ದೇನಾಗಿದೆ ಬೈಕು ಕಾರು ಎಲ್ಲ ಬಂದ್ಬಿಟ್ಟು ನಾವು ಊಟ ಮಾಡ್ತಿರೋ ಅಷ್ಟು ನಾವು ಕೆಲಸ ಮಾಡ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಇವೆಲ್ಲ ಹೋಗ್ಬಿಟ್ಟು ಕಲೆಕ್ಟ್ ಆಗಿ ಇವೆಂಚುಲಿ ನಮಗೆ ಪ್ರಾಬ್ಲಮ್ ಮಾಡ್ತಿದೆ.
1: ಏನ್ ತಿಂತಿದೀವೋ ಅಷ್ಟನ್ನ ಕರಗಿಸ್ತಾ ಇಲ್ಲ.

0: ತುಂಬಾ ಸರಳವಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ
1: ಅದೊಂದು ಪ್ಲಸ್ ನಮಗೆ ಊಟ ಬೆಳಿಗ್ಗೆ ತಿಂಡಿ ಸ್ವಲ್ಪ ಜಾಸ್ತಿ ಮಾಡೋದು ನಡೆಯುತ್ತೆ, ನಮಗೆ ಟೈಮ್ ಇರುತ್ತೆ ಕರಗಿಸೋದಕ್ಕೆ. ಮಧ್ಯಾಹ್ನ ಊಟ ನಾವು ಕಡಿಮೆ ಮಾಡ್ಕೋಬೇಕು, ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಕರಗಿಸೋದಕ್ಕೆ. ರಾತ್ರಿ ಊಟ ಕರಗಿಸೋದಕ್ಕಂತೂ ನಮಗೆ ಟೈಮೇ ಇಲ್ಲ. ಸೊ ಹಂಗಿದ್ದಾಗ ಲಾಜಿಕಲಿ ಏನು, ತಿಂಡಿ ಜಾಸ್ತಿ ಮಾಡಿದ್ರೆ ನಡೆಯುತ್ತೆ, ಮಧ್ಯಾಹ್ನ ಊಟ ಕಡಿಮೆ ಮಾಡಬೇಕು, ರಾತ್ರಿ ಊಟ ಆದಷ್ಟು ಕಡಿಮೆ ಮಾಡಬೇಕು. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಇದು ಎಕ್ಸಾಕ್ಟ್ಲಿ ಉಲ್ಟಾ ಇದೆ. ತಿಂಡಿ ಎಲ್ಲದಕ್ಕಿಂತ ಕಡಿಮೆ ಮಾಡ್ತಾರೆ, ಮಧ್ಯಾಹ್ನ ಊಟ ಸ್ವಲ್ಪ ಜಾಸ್ತಿ ಮಾಡಿದ್ರು ಮಾಡಿದ್ರು, ರಾತ್ರಿ ಊಟ ಮಾತ್ರ ಸಿಕ್ಕಾಬಿಡ ಜಾಸ್ತಿ ಮಾಡ್ತಾರೆ. ಸೊ ಇದು ಎಕ್ಸಾಕ್ಟ್ ಉಲ್ಟಾ ಆಗಬೇಕು. ಅದೊಂದು ನಾವು ಸ್ಟ್ರಿಕ್ಟ್ಲಿ ಈಗ ಇನ್ ಫ್ಯಾಮಿಲೀಸ್, ಯಾವುದು ಒಬ್ಬೊಬ್ರೆ ನಾವು ಮಾಡ್ತೀವಿ ಅಂತಲ್ಲ, ಪೂರಾ ಫ್ಯಾಮಿಲಿಯಲ್ಲಿ ಈ ಪದ್ಧತಿ ಚೇಂಜ್ ಆಗಬೇಕು. ಓಕೆ, ಪ್ಲಸ್ ಹೆಲ್ತಿ ಡಯಟ್ ಅಂತ ಹೇಳಿದ್ರೆ ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ನಮ್ಮ ಡಯಟ್ ಅಲ್ಲಿ ಜಾಸ್ತಿ ಮಾಡ್ಕೋಬೇಕು. ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಎಸ್ಪೆಷಲಿ ಜಾಸ್ತಿ ಆಗಬೇಕು, ಯಾಕಂದ್ರೆ ವೆಜಿಟೇಬಲ್ಸ್ ಅಲ್ಲೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ವೆರಿ ಮಚ್ ಬೆನಿಫಿಷಿಯಲ್. ಅದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಫ್ರೆಶ್ ಇರಬೇಕೆಲ್ಲ, ಬರೀ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದು ಪ್ರೊಸೆಸ್ ಫುಡ್ಸ್ ತಿನ್ನೋದು ಬಿಟ್ಟು ಏನು ಫ್ರೆಶ್ ಇರುತ್ತೆ ಅದನ್ನ ನಾವು ನೋಡ್ಕೊಳ್ಳೋದು ಬಹಳ ಒಳ್ಳೇದು. ಸೊ ಇದೊಂದು ನಾವು ಚೇಂಜ್ ಒಂದು ಮಾಡ್ಕೊಂಡ್ರೆ ದಟ್ ವಿಲ್ ಲೀಡ್ ಟು ಕೈಂಡ್ ಆಫ್ ಮಲ್ಟಿಪಲ್ ಇದು ಬೆನಿಫಿಟ್ಸ್. ಒಂದೇ
0: ಆಹಾರದಲ್ಲಿ ಹಣ್ಣು ತರಕಾರಿ ಸೊಪ್ಪು ಎಲ್ಲ ಹೆಚ್ಚಾಗಿರಬೇಕು, ಆದಷ್ಟು ತಾಜಾ ಆಹಾರವನ್ನೇ ಸೇವಿಸಬೇಕು,
1: ಅದು ಬೇಕಾಗತ್ತೆ. ಇದು ಬಿಟ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಈಗ ಏನಾಗುತ್ತೆ, ಬರೀ ನಾವು ಕುತ್ಕೊಂಡೇ ಕೆಲಸ ಮಾಡ್ತೀವಿ, ಇದೇ ಮಾಡ್ತೀವಿ, ಅದೆಲ್ಲ ಆಯ್ತು. ಮನೆಗೆ ಬಂದ ಮೇಲೆ ಆದ್ರೂ ಸ್ವಲ್ಪ ವಾಕಿಂಗ್ ಮಾಡೋದು, ಮಕ್ಕಳಿಗೆಲ್ಲ ಕರ್ಕೊಂಡು ಆ ಕಡೆ ಕಡೆ ಹೋಗೋದು. ಸೊ ಎಲ್ಲದಕ್ಕೂ ಬೈಕ್ ಯೂಸ್ ಮಾಡ್ಕೊಳೋದು ಬಿಟ್ಟು ಸ್ವಲ್ಪ ಓಡಾಡೋದು, ಏನೋ ಒಂದು ಕಿಲೋಮೀಟರ್ ಇದೆ, ಎರಡು ಕಿಲೋಮೀಟರ್ ಇದೆ, ಸ್ವಲ್ಪ ಓಡಾಡ್ಕೊಂಬರೋದು, ದಟ್ ವಿಲ್ ಬಿ ಹೆಲ್ತಿಯರ್. ಮತ್ತೆ ಎಲ್ಲ ಇದರಲ್ಲಿ ನಾನು ಎಷ್ಟು ವಾಕ್ ಮಾಡ್ಬೋದು ಅಥವಾ ಎಷ್ಟು ಇದರಲ್ಲಿ ನಾನು ಯೂಸ್ ಮಾಡ್ಕೋಬಹುದು ಎಕ್ಸಸೈಸ್ನ ಅನ್ನೋದು ನಮ್ಮ ಇದರಲ್ಲಿ ಚೇಂಜ್ ಮಾಡ್ಕೋಬೇಕು. ಪ್ಲಸ್ ಎಷ್ಟೊಂದು ಜನ ಸ್ಟೆಪ್ಸ್ ಹತ್ತದೆ ಇಲ್ಲ, ಬರೀ ಲಿಫ್ಟಲ್ಲೇ ಓಡಾಡ್ತಿರ್ತಾರೆ, ಅದನ್ನೆಲ್ಲ ಎಲ್ಲೆಲ್ಲಿ ನಾವು ಮಾಡೋಕ್ಕಾಗುತ್ತೆ ಅದನ್ನ ಚೇಂಜಸ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಸೊ ಇದಲ್ಲದೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಹ್ಯಾಬಿಟ್ಸ್ ಬಿಡಲೇಬೇಕು. ಹ್ಯಾಬಿಟ್ಸ್ ನ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಸುಮ್ಸುಮ್ನೆ ಹೇಳಲ್ಲ. ಸೊ ಮತ್ತೆ ಎಲ್ಲಾ ಇದ್ರಲ್ಲೂ ಪ್ಯಾಕ್ ಮೇಲೆ ಇದ್ರ ಮೇಲೆ ಎಲ್ಲಾ ಬರೆದ್ರು ಇನ್ನೂ ಅದು ಬಿಡ್ತಿಲ್ಲ. ಮತ್ತೆ ಎಲ್ಲಾ ಹ್ಯಾಬಿಟ್ಸ್, ಯಾವ್ದೇ ಹ್ಯಾಬಿಟ್ಸ್ ಆಗಲಿ, ಎನಿ ಹ್ಯಾಬಿಟ್ ಇಸ್ ಹ್ಯಾಬಿಟ್ ಅಂತ ತಗೊಂಡ್ರೆ ಸ್ಟ್ರೆಸ್ನ ಎಲ್ಲಾರ್ಗೂ ವಾಟ್ ಎವರ್ ದಿಸ್ ಒನ್ ಕ್ಯಾನ್ ಬಿ ಸ್ಟ್ರೆಸ್, ಸಿಂಪಲ್ ಸಿಂಪಲ್ ಥಿಂಗ್ನು ಸ್ಟ್ರೆಸ್ ಆಗ್ಬೋದು. ಎಷ್ಟೋ ಕೊಂಡ್ ಜನಕ್ಕೆ ಬರೀ ವಾಚ್ ನೋಡಿದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಕೊಂಡ್ ಜನಕ್ಕೆ ಯಾರೋ ಸ್ವಲ್ಪ ಜೋರಾಗಿ ಎಲ್ಲೋ ಹೊರಗಡೆ ಮಾತಾಡ್ತಿದಾರಂದ್ರೆ ಸ್ಟ್ರೆಸ್ ಆಗುತ್ತೆ, ಎಷ್ಟೋ ಕೊಂದ್ ಸ್ಟ್ರೆಸ್ಸಸ್ ಇದೆ. ಅದನ್ನ ನಾವು ಹೆಂಗ್ ಮ್ಯಾನೇಜ್ ಮಾಡ್ತೀವಿ, ಏನ್ ನಮಗ್ ಸ್ಟ್ರೆಸ್ ಕೊಡುತ್ತೆ ಅದನ್ನ ನಾವ್ ಹೆಂಗ್ ಸರಿ ಮಾಡ್ಕೋಬೇಕು. ಈಗ ಯಾರೋ ಒಬ್ಬರಿಗೆ ಆಫೀಸ್ಗೆ ಹೋಗೋದೇ ಸ್ಟ್ರೆಸ್, ನಾವು ಜಲ್ದಿ ಹೋಗಲ್ಲ, ಆಯ್ತು ನೀವು ಒಂದ್ ಗಂಟೆ ಜಲ್ದಿ ಎದ್ದೋಳಿ, ಅವಾಗೆಲ್ಲ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಈ ಟೈಮಿಗೆ ಬಿಡಬೇಕಂತ ಹಿಡ್ಕೊಳ್ಳಿ, ಹೋಗ್ತೀರಾ ಟೈಮಿಗೆ, ಅದ್ ಬಿಟ್ಬಿಟ್ಟು ಲಾಸ್ಟ್ ಮೂಮೆಂಟ್ ತನಕ ಪುಷ್ ಮಾಡಿಬಿಟ್ಟು ಎಲ್ಲ ಮಾಡಿದ್ರೆ ಮತ್ತೆ ಸ್ಟ್ರೆಸ್ ಆಗದೆ. ಆಯ್ತು ಬೇರೆ ಏನೋ ಫೈನಾನ್ಷಿಯಲ್ ಇಶ್ಯೂ ಇದೆ. ಸೊ ಅದನ್ನೆಲ್ಲ ಆದಷ್ಟು ಏನೇ ಇದನ್ನ ಅವ್ರವ್ರಿಗೆ ಇಂಡಿವಿಜುವಲ್ ರೀತಿಯಲ್ಲಿ ಅದನ್ನ ಮ್ಯಾನೇಜ್ ಮಾಡಿ ಅದನ್ನ ಕಡಿಮೆ ಮಾಡೋದ್ ಕಲ್ತ್ಕೋಬೇಕು. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಏನೊಂದ್ ಕಡೆ ರೆಡ್ ಲೈಟ್ ಇದೆ, ಸೊ ಅಲ್ಲಿಗೆ ಹೋಗಿ ನಿಂತ್ಕೊಂಡಿದ್ರ, ಎರಡ್ ಕಾರ್ ನಿಂತಿದೆ, ಒಂದ್ ಕಾರಲ್ಲಿ ಯಾವಾಗ ನಾನು ಜಲ್ದಿ ಹೋಗ್ಬೋದು, ಯಾರು ಸ್ವಲ್ಪ ಮುಂದೆ ಹೋದ್ರೆ ನಾನು ಮುಂದೆ ಹೋಗ್ತೀನಿ ಅದು ಇದು ಅಂತ ಮಾಡ್ಕೊತಾ ಇರೋರು, ಇನ್ನೊಬ್ರು ಆರಾಮಾಗಿ ಮ್ಯೂಸಿಕ್ ಹಾಕೊಂಡು ಅದು ಇದು ಇದು ಮಾಡ್ಕೊಂಡು ಆರಾಮಾಗಿ ಕೂತಿರೋರು. ಸೊ ಸ್ಟ್ರೆಸ್ ಸೇಮ್ ಇಬ್ರಿಗೂ, ರೆಡ್ ಲೈಟ್ ಇದೆ ಅನ್ನೋದು ನಮಗೆ ಮುಂದೆ ಹೋಗಕ್ಕಾಗಲ್ಲ ಅನ್ನೋದು ಸ್ಟ್ರೆಸ್, ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋದ್ರ ಮೇಲೆ ಪೂರ್ತಿ ಇರೋದು. ಸೊ ಇದನ್ನ ನೋಡ್ಕೋಬೇಕಾಗತ್ತೆ. ಸೊ ಮತ್ತೆ ಏನಾದ್ರೂ ಈಗ ನಮಗೆ ಪ್ರಾಬ್ಲಮ್ ಇದೆಯಪ್ಪ, ಸೆ ಶುಗರ್ ಇದೆ, ಬಿ ಪಿ ಇದೆ, ಬೇರೆ ಏನೋ ಇದೆ, ಫ್ಯಾಮಿಲಿ ಹಿಸ್ಟ್ರಿ ಇದೆ, ಎಲ್ಲದಕ್ಕೂ ಹೇಗೆ ಟ್ರೀಟ್ ಮಾಡಬೇಕು, ಅದನ್ನ ಹೇಗೆ ಎವಾಲ್ಯೂಟ್ ಮಾಡ್ಕೋಬೇಕು, ಸೊ ದಟ್ ನಮಗೆ ತೊಂದರೆ ಬರದೇ ಇರಲಿ ಅನ್ನೋದನ್ನ ಇದನ್ನ ನಾವು ನೋಡ್ಕೋಬೇಕು. ಸೇ ಶುಗರ್ ಕಂಟ್ರೋಲ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಬಿ ಪಿ ಕಂಟ್ರೋಲ್ ಇದ್ರೆ ಮತ್ತೇನು ತೊಂದರೆ ಆಗಲ್ಲ, ಕೊಲೆಸ್ಟ್ರಾಲ್ ಇದ್ದವರಿಗೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಕೊಲೆಸ್ಟ್ರಾಲ್ ಸರಿ ಕಂಟ್ರೋಲ್ ಇದ್ರೆ ಅಥವಾ ಡಯಟ್ ಆಗಲಿ ಇದಾಗಲಿ ಎಕ್ಸಸೈಸ್ ಆಗಲಿ ಏನೇ ಇದರಿಂದ ಟ್ಯಾಬ್ಲೆಟ್ಸ್ ಇಂದ ಇದರಿಂದ ಆದ್ರೂ ಕಂಟ್ರೋಲ್ ಇದ್ರೆ ಅದರಿಂದ ಏನು ಪ್ರಾಬ್ಲಮ್ ಬರಲ್ಲ. ಸೊ ಹೀಗೆ ಏನೇನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅದನ್ನ ನಾವು ಸರಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಬೇರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ರೆಗ್ಯುಲರ್ ಎವ್ಯಾಲ್ಯೂಯೇಷನ್ ಬೇಕು. ನಮ್ದ್ರಲ್ಲಿ ಹೇಗಿದೆ, ನಮ್ಮ ಪೇಷಂಟ್ಗಳಿಗೆ ಬಹಳ ಪ್ರೌಡ್ ಎಲ್ಲಿ ಅಂತ ಹೇಳಿದ್ರೆ, ನಾನು ಇಷ್ಟು ವರ್ಷ ಹಾಸ್ಪಿಟ್ಲ್ಗೆ ಬಂದಿಲ್ಲ, ಇವಾಗ ಏನೋ ಹಿಂಗೆ ಆಗ್ಬಿಡ್ತು. ಸಿ ದಟ್ ಇಸ್ ನಾಟ್ ಎ ಇದು, ಅದೊಂಥರ ಪ್ರೌಡ್ ಅಂದ್ಕೊಂಡು ಇದಲ್ಲ. ನೀವು ಬಂದ್ಬಿಟ್ಟು ನನಗೆ ಬಿ ಪಿ ಇದೆಯಾ, ನನಗೆ ಶುಗರ್ ಇದೆಯಾ, ಏನಿದೆ ಅಂತ ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ವರ್ಷಕ್ಕೆ ಒನ್ ಟೈಮೋ ಎರಡು ವರ್ಷಕ್ಕೆ ಒನ್ ಟೈಮೋ ಕೊಲೆಸ್ಟ್ರಾಲು ಶುಗರು ಬಿ ಪಿ ಫಸ್ಟ್ ಎವಾಲ್ಯೂಟ್ ಮಾಡಿಕೊಂಡು ಅಟ್ಲೀಸ್ಟ್ ಅಷ್ಟು ಮಾಡಿದ್ರೂ ಪರವಾಗಿಲ್ಲ. ಇಲ್ಲಪ್ಪ ಏನೋ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂದರೆ ಟ್ರೆಡ್ಮಿಲ್ ಟೆಸ್ಟು, ಎಕೋ, ಹಾರ್ಟ್ ಕಡೆಯಿಂದ. ಸೊ ಇಷ್ಟು ನಾವು ಎವಾಲ್ಯೂಟ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 99% ನಾವು ಸೇಫ್ಟಿ. ಆಮೇಲೆ ಹೆಲ್ತಿ ಲೈಫ್ ಸ್ಟೈಲ್ ಬರೀ ಇದು ಮಾಡೋದೇ ಅಷ್ಟೇ ಅಲ್ಲ, ಪ್ರಮೋಟ್ ಮಾಡಬೇಕು. ಇದೇನಕ್ಕೆ ಪ್ರಮೋಟ್ ಮಾಡ್ತಾರೆ, ಬೇರೆ ಎಲ್ಲ ಈಗ ಯಾರೋ ಕುಡಿಯೋರು ಇನ್ನೊಂದು 4 ಜನ ಕರ್ಕೊಂಡು ಹೋಗಿ ಕುಡಿಸೋದು ಕಲಿಸ್ತಾರೆ ಹೊರತು ಹೆಲ್ತಿ ಲೈಫ್ ಸ್ಟೈಲ್ ಪ್ರಮೋಟ್ ಮಾಡೋರು ಸಿಗಲ್ಲ ನಿಮಗೆ. ಎಲ್ಲ ಇದೆಯಪ್ಪ, ಇದ್ ನಾವು ಮಾಡಬೇಕು, ನಡ್ರಿ ಎಲ್ಲೋ ಸ್ಪೋರ್ಟ್ಸ್ ಆಡೋದಂತೆ, ನಮ್ಮ ಏರಿಯಾಗಳಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇದೋ ಮಾಡ್ಕೊಂಡ್ಬಿಟ್ಟು, ಇಲ್ಲ ನಾವು ಮಾಡನ್ ಬನ್ನಿ ಸಾಯಂಕಾಲ ಹೆಂಗಿದ್ರೂ ಫ್ರೀ ಇರ್ತೀವಿ ಅಂತ ಅದೇ ವಯಸ್ಸಿನವರು ಅಥವಾ ಇದರವ್ರ ಜೊತೆ ಇದು ಮಾಡೋದು ಅಥವಾ ಅವ್ರ ಜೊತೆ ಕುತ್ಕೊಂಡು ಸಿಂಪಲ್ ಆಗಿ ಮಾತಾಡೋದು. ಅಷ್ಟು ಮಾಡಿದ್ರು 4 ಜನ ಇದಾರಪ್ಪ ಮನೆಯಲ್ಲೇ ಇರ್ತಾರೆ ಅನ್ನೋರು ಹೋಗ್ಬಿಟ್ಟು ಹೊರಗಡೆ ಕುತ್ಕೊಂಡು ಅವ್ರು ಯಾರೋ ಫ್ರೆಂಡ್ಸ್ ಇವ್ರ ಜೊತೆ ಮಾತಾಡಿದ್ರೆ

0: ಅದು ಒಂದು ಬಹಳ ಸ್ಟ್ರೆಸ್ ರಿಲೀವಿಂಗ್ ಇದು. ಸೊ ಅಂತದ್ ಮಾಡೋದು, ಪ್ಲಸ್ ಈಗ ಯಾರಿಗೋ ಏನೋ ತೊಂದರೆ ಆಗಿದೆ, ಸ್ವಲ್ಪ ಇಮೋಷನಲ್ ಸಪೋರ್ಟ್ ಎಲ್ಲ ಇದ್ದಿರೋದು, ಇದೆಲ್ಲ ಬಹಳಷ್ಟು ಇದ್ದಿದೆ ಮಾಡೋದಕ್ಕೆ. ಬಟ್ ಅಟ್ಲೀಸ್ಟ್ ಇವೆಲ್ಲ ಈಗ ದಿವಸ ಆಗು ಹೋಗುಗಳಲ್ಲಿ ಕಾಣೋ ಅಂತವು, ಅಟ್ಲೀಸ್ಟ್ ಇಷ್ಟಾದ್ರೂ ಮಾಡಬಹುದು ಅಂತ ಅನ್ಸುತ್ತೆ ಟು ಪ್ರಿವೆಂಟ್ ಎನಿ ಪ್ರಾಬ್ಲಮ್ಸ್.
1: ಓಕೆ ಡಾಕ್ಟರ್, ಈಗ ನಾವು ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮಾತಾಡುವಾಗ ಅದಕ್ಕೆ ಸಂಬಂಧಿಸಿದ ಹಾಗೆ ಮುಂದೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಏನಾದ್ರೂ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ, ಜೊತೆಗೆ ಒಂದಷ್ಟು ಸಕ್ಸಸ್ ಕೂಡ ಕಂಡಿದ್ದಾರೆ, ಅವೀಗ ಎಲ್ಲ ಅಪ್ಲೈ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು ಹಾರ್ಟ್ ಸಂಬಂಧಿಸಿದ ಹಾಗೆ ಮುಂದೆ ತೊಂದರೆ ಬರಬಾರದು ಅಂದ್ರೆ ಈ ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಏನಾದ್ರೂ ಹೆಚ್ಚಿನ ಸಂಶೋಧನೆಗಳಿರಬಹುದು, ಆ ನಿಟ್ಟಿನಲ್ಲಿ ಏನಾದ್ರೂ ಬೆಳವಣಿಗೆಗಳೇನಾದ್ರೂ ಆಗಿದೆಯಾ ಅಂತ.
0: ಹೌದು, ಇದರಲ್ಲಿ ಹಾರ್ಟ್ ಅನ್ನೋದು ಮುಂಚಿಂದ ಬಹಳ ಮೇಜರ್ ಇಶ್ಯೂ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ಸ್ ಆಗ್ಲಿ ಬೇರೆ ಕಾರಣಗಳಾಗ್ಲಿ ಹಾರ್ಟ್ ಇದರ ರಿಸರ್ಚ್ ಬಗ್ಗೆ ಸಿಕ್ಕಾಪಟ್ಟೆ ಖರ್ಚಾಗಿರೋದು. ನಮ್ಮ ಇಡೀ ಪೂರ್ತಿ ಮೆಡಿಕಲ್ ಫೀಲ್ಡ್ ತಗೊಂಡ್ರೆ ಹೈಯೆಸ್ಟ್ ಬಜೆಟರಿ ಎಕ್ಸ್ಪೆಂಡಿಚರ್ ಸರಿ ತಗೊಂಡ್ರೆ ಹಾರ್ಟ್ಗೆ ಆಗ್ತಾ ಇದೆ. ಯಾವುದೇ ಕಂಪ್ನಿಗಳಿಂದ ಆಗ್ಲಿ, ಯಾವುದೇ ಸರ್ಕಾರಗಳಿಂದ ಆಗ್ಲಿ, ಎಲ್ಲ ಕಡೆಯಿಂದ ಇಷ್ಟಿದೆ. ಯಾಕೆ ಅಂತ ಹೇಳಿದ್ರೆ ಸೊ ಪ್ರಾಬ್ಲಮ್ಗಳು ಜಾಸ್ತಿ ಇದೆ. ಸೊ ಅದಕ್ಕೆ ಎಷ್ಟೋ ಒಂದು ಪ್ರಿವೆಂಟಿವ್ ಮೆಷರ್ಸ್, ಈಗ ನಮ್ಮ ಕಾರ್ಡಿಯಾಲಜಿಯಲ್ಲಿ ದರ್ ಇಸ್ ಎ ಸಪರೇಟ್ ಫೀಲ್ಡ್, ಯಾವುದು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತಾನೆ. ಸೊ ಎಷ್ಟೊಂದ್ ಕಡೆ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಕ್ಲಿನಿಕ್ಸ್ ಅಂತಾನೆ ಇರುತ್ತೆ ಮೋಸ್ಟ್ ಆಫ್ ದ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ. ಈಗ ಏನಕ್ಕೆ ಅಂತ ಹೇಳಿದ್ರೆ ಈ ಫೀಲ್ಡ್ ಅಲ್ಲಿ ಎದರಿಂದ ನಾವು ಇದನ್ನ ತಡೆಗಟ್ಟಬಹುದು, ಎದರಿಂದ ಇದನ್ನ ಐಡೆಂಟಿಫೈ ಮಾಡಬಹುದು, ಏನ್ ಕ್ರಮಗಳು ತಗೊಂಡ್ರೆ ಇದನ್ನ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಬಂದಿದೆ. ಸೊ ಹಾಗಾಗಿ ಸರಿ ತಗೋತಾ ಹೋದ್ರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ನಾವು ಇಷ್ಟೊಂದು ಟೈಮ್ ಹೇಳಿದ್ವಿ, ಟ್ರೆಡ್ಮಿಲ್ ಟೆಸ್ಟ್ ಅನ್ನೋದು ಪ್ರಿವೆಂಟಿವ್ ಕಾರ್ಡಿಯಾಲಜಿನ ಒಂದು ಬಿಗ್ಗೆಸ್ಟ್ ಪಾರ್ಟ್. ಈಗ ಟ್ರೆಡ್ಮಿಲ್ ಟೆಸ್ಟ್ ಅಲ್ಲಿ ಏನಾಗುತ್ತೆ, ಬ್ಲಾಕ್ ಇದೆಯೋ ಇಲ್ವೋ, ಸಿಗ್ನಿಫಿಕೆಂಟ್ ಬ್ಲಾಕ್ ಇದೆಯೋ ಎಲ್ಲ ನೋಡ್ಕೋತೀವಿ. ಸೊ ಅದನ್ನ ನೆಕ್ಸ್ಟ್ ನೀವು ಇದ್ಮಾಡ್ಬಿಟ್ಟು ಸಾರ್ಟ್ ಔಟ್ ಮಾಡಿ ಪ್ರಿವೆಂಟ್ ಮಾಡಬಹುದು, ಹಾರ್ಟ್ ಅಟ್ಯಾಕ್ ಆಗದಂಗೆ ನೀವು ನೋಡ್ಕೋತಿದ್ದೀರಾ. ಸೆಕೆಂಡ್, ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಇಷ್ಟೆಲ್ಲ ರಿಸರ್ಚ್ ಆಗಿ ಗೊತ್ತಾಯ್ತು. ಈಗೇನಾಗುತ್ತೆ, ಅದಕ್ಕೆ ಮೆಡಿಸಿನ್ಸ್ ಕೊಡ್ತಿದ್ದೀವಿ. ಫಸ್ಟ್ ಏನಾಗುತ್ತೆ, 40 ಇಯರ್ಸ್ಗಿಂತ ಕಡಿಮೆ ಇದ್ರೆ ಡಯಟ್ ಆಗಲಿ ಎಕ್ಸಸೈಸ್ ಆಗಲಿ ಮಾಡಿಬಿಟ್ಟು ಕೊಲೆಸ್ಟ್ರಾಲ್ ಕಂಟ್ರೋಲ್ ಇಟ್ಕೊಳೋದಕ್ಕೆ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಅದಾದ್ಮೇಲೆ ನಾವು ಮೆಡಿಕೇಶನ್ಸ್ ಕೊಡ್ತಿರೋದು, ಸ್ಟಾಟಿನ್ಸ್ ಅಂತೀವಿ, ಕೊಲೆಸ್ಟ್ರಾಲ್ ರಿಡಕ್ಷನ್ ಮೆಡಿಕೇಶನ್ಸು, ಅದು ಪ್ರಿವೆಂಟಿವ್ ಕಾರ್ಡಿಯೋಜನೆ. ಮತ್ತೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಫರ್ದರ್ ಆಗೋ ಪ್ರಾಬ್ಲಮ್ನ ನಾವು ಪ್ರಿವೆಂಟ್ ಮಾಡ್ತಿದ್ವಿ. ಅಥವಾ ಬೇರೆ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆಲ್ಲ ಎಲ್ಲಿಂದ ಹುಡುಕಿದ್ವಿ ನಾವು ರಿಸ್ಕ್ ಫ್ಯಾಕ್ಟರ್ಸ್, ಪೇಷಂಟ್ಗಳ ಮೇಲೆ ನೋಡಿ ಇಷ್ಟೆಲ್ಲ ಆಗ್ತಿರೋ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ರಿಸರ್ಚ್ ಮಾಡಿ ಎಲ್ಲ ಇದು ಮಾಡಿ ಡೈರೆಕ್ಟ್ ಕೋರಿಲೇಷನ್ ಇದರಿಂದ ಇದಕ್ಕೆ ಕೋರಿಲೇಟ್ ಆಗ್ತಿದೆ ಅಂತ ಇದು ಮಾಡಿದ್ದು. ಸೊ ಹಾಗಾಗಿ ನಮಗೆ ಎದರಿಂದ ಆಗ್ತಿದೆ ಅಂತ ಆಗಲೇ ಸಾಕಷ್ಟು ಗೊತ್ತಾಗ್ತಿದೆ, ಅದನ್ನ ನಾವು ಪ್ರಿವೆಂಟ್ ಮಾಡಕ್ ನೋಡ್ತಿದ್ವಿ. ಅದು ಅನ್ಎಕ್ಸ್ಪ್ಲೈನ್ಡ್, ಈಗ ನಮಗೆ ಗೊತ್ತಿರೋ ಕಾರಣಗಳು ಇಲ್ಲದಂಗೆ ಅದರಿಂದ ಆಗಿದೆ ಅಂದಾಗ ಇಮಿಡಿಯೇಟ್ಲಿ ಅದನ್ನ ಡಯಾಗ್ನೋಸ್ ಮಾಡಿ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನೇನ್ ಪ್ರಿವೆಂಟ್ ಮಾಡಬೇಕು, ಎಲ್ಲದಕ್ಕೂ ಬಂದಿದೆ. ಪ್ಲಸ್ ಈಗ ನಾನು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳಿದೆ ಮುಂದೆ ನಿಮಗೆ, ಇವೆಲ್ಲ ಬಂದಿದ್ದು ಯಾಕೆ, ಜೆನೆಟಿಕ್ ಕೌನ್ಸಿಲಿಂಗ್ ಒನ್ ಆಫ್ ದ ಪ್ರಿವೆಂಟಿವ್ ಪಾರ್ಟ್ಸ್. ಈಗ ಯಾರಿಗೋ ಅಂತೀಸ್ ಜೆನೆಟಿಕಲಿ ಪ್ರೋನ್ ಇದ್ದಾರೆ ಕ್ಲಾಟ್ಗಳಾಗೋದಕ್ಕೆ ಅಥವಾ ಹಾರ್ಟ್ ನಿಲ್ಲೋದಕ್ಕೆ, ಹಾರ್ಟ್ ಅರೆಸ್ಟ್ ಆಗೋದಕ್ಕೆ. ಸೊ ಇವೆಲ್ಲದೂ ಜೆನೆಟಿಕ್ ಫ್ಯಾಕ್ಟರ್ಸ್ನ ಮುಂಚೆ ನಾವು ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆನೇ ಸ್ಕ್ರೀನ್ ಮಾಡಬಹುದು. ಸೊ ಅಥವಾ ಇಬ್ರು ಮದುವೆ ಆಗ್ತಿದ್ದಾರೆ, ಸೊ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದರಲ್ಲಿ ಇವ್ರದ್ದು ಅವ್ರದ್ದು ಎಲ್ಲ ಇದು ತಗೊಂಡು DNA ಯಾವ್ದು ಡಿಫೆಕ್ಟಿವ್ ಜೀನ್ಸ್ ಇದಾವೆ ಅಂತೆಲ್ಲ ಎವಾಲ್ಯೂಯೇಟ್ ಮಾಡಿ ನಾವು ಮ್ಯಾಚ್ ಮಾಡಬಹುದು, ಇವ್ರಿಗಿಂತ ಪ್ರಾಬ್ಲಮ್ ಬರಬಹುದು ಅಂತ ಮುಂದೆ. ಸೊ ವಿ ಕ್ಯಾನ್ ಪ್ರಿವೆಂಟ್ ದಟ್. ಸೊ ಬಹಳಷ್ಟು ಈ ನಿಟ್ಟಲ್ಲಿ ಕೆಲಸ ಆಗ್ತಿದೆ ಮತ್ತೆ ಗೊತ್ತೂ ಆಗ್ತಿದೆ. ಬಟ್ ಏನಾಗ್ತಿದೆ, ಎಲ್ಲ ಆಯ್ತಪ್ಪ, ಪ್ರಿವೆನ್ಷನ್ ಇಸ್ ನಾಟ್ 100%. ಎಷ್ಟು ಪರ್ಸೆಂಟ್ ಪ್ರಿವೆಂಟ್ ಮಾಡ್ತೀರಾ, ಮತ್ತೆ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ನಾವು ಅಡೇಜೆ ಹೇಳ್ತೀವಲ್ಲ. ಯಾಕಂತ ಹೇಳಿದ್ರೆ ಪ್ರಿವೆನ್ಷನ್ ಈಸಿ, ಪ್ರಾಣಕ್ಕೆ ರಿಸ್ಕ್ ಕಡಿಮೆ, ಖರ್ಚು ಕಡಿಮೆ,
1: ಆರ್ಥಿಕವಾಗಿ ಹೌದು, ಆರೋಗ್ಯದ ದೃಷ್ಟಿಯಿಂದನೂ ಪ್ರಿವೆನ್ಷನ್ ಒಳ್ಳೇದು ಅಂತ ಹೇಳ್ತೀರಿ. ಓಕೆ ಡಾಕ್ಟ್ರೆ, ಕಾರ್ಯಕ್ರಮ ಮುಗಿಸುವಂತ ಅವಧಿ ಬಂದಿದೆ, ಹಾಗಾಗಿ ಕೊನೆಯ ಮಾತು, ಹೃದಯದ ಮಾತು ಏನ್ ಹೇಳ್ತೀರಿ?
0: ಹೃದಯ ಅನ್ನೋದು ನಾವು ಯೂಸ್ ಮಾಡ್ಕೋಬೇಕು ಹೊರತು ಅಬ್ಯೂಸ್ ಮಾಡಬಾರ್ದು. ಸೊ ಯೂಸ್ ಅಂತ ಹೇಳಿದ್ರೆ ಒಳ್ಳೇದಕ್ಕೆ ನೀವು ಯೂಸ್ ಮಾಡ್ಕೋಬೇಕು, ಎಕ್ಸಸೈಸ್ ಮಾಡಿದ್ವಿ, ಇದು ಮಾಡಿದ್ವಿ, ಏನೋ ಕೆಲಸ ಮಾಡಿದ್ವಿ, ಎಲ್ಲ ಓಕೆ. ಅಬ್ಯೂಸ್ ಅನ್ನೋದು ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಮಾಡೋದು, ಸ್ಟ್ರೆಸ್ ಮಾಡ್ಕೊಳೋದು, ಅದಕ್ಕೆ ನಾವು ಟೆನ್ಷನ್ ಇದು ಮಾಡಿಕೊಂಡು ಎಲ್ಲ ಇದು ಮಾಡೋದು, ಅಥವಾ ಎಲ್ಲ ಹ್ಯಾಬಿಟ್ಸಿಂದ ಅದನ್ನ ಅಬ್ಯೂಸ್ ಮಾಡೋದು. ಎಷ್ಟು ಯೂಸ್ ಮಾಡಿದ್ರೂ ಹೃದಯ ಚೆನ್ನಾಗಿದ್ದೇ ಇರುತ್ತೆ, ಯಾವಾಗ ನಾವು ಅದನ್ನ ಅಬ್ಯೂಸ್ ಮಾಡೋಕೆ ಶುರು ಮಾಡ್ತೀವೋ ಅವಾಗ ಕೈ ಕೊಡುತ್ತೆ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಧನ್ಯವಾದಗಳು, ನಮಸ್ತೆ.
0: ನಮಸ್ತೆ.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವ ಹೃದಯಾಘಾತ, ಕಾರಣಗಳು ಮತ್ತು ಹೃದಯದ ಆರೋಗ್ಯ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ತಜ್ಞರಾದ ಡಾಕ್ಟರ್ RS ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು MS ದ್ಯಾಮಲಾಂಬಿಕಾ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದ.
2: ಅರಿ ರೂಪಕ, ಎಲ್ಲಿ ಹೊರಟಿದ್ದೀರಿ?
3: ಓ ಸುವರ್ಣಕ್ಕ, ಬನ್ನಿ ಬನ್ನಿ, ನಡೀತಾ ಮಾತಾಡ್ತಾ ಹೋಗೋಣ. ಏನ್ ಮತ್ತೆ ಹೇಗಿದ್ದೀರಿ, ಆರಾಮಿದ್ದೀರಾ?
2: ಹೌದು, ಆರಾಮಿದ್ದೇನೆ. ಆದ್ರೆ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಬಂದಿದ್ದೆ, ನಮ್ಮ ಕಡೆಯವರೊಬ್ರಿಗೆ ನೋಡ್ಕೊಂಡು ಹೋಗೋಣ ಅಂತ. ಅವರು ಅಡ್ಮಿಟ್ ಆಗಿದ್ದಾರೆ.
3: ಏನಾಯ್ತು?
2: ಅವರು ಅಂದ್ರೆ ಮೊನ್ನೆ ಈ ಮಳೆ ಶುರು ಆಗಿದೆ ಅಲ್ಲ, ಅವರು ತೆಂಗಿನ ಮರಕ್ಕೆ ಹತ್ತಿದ್ರಂತೆ, ತೆಂಗಿನಕಾಯಿ ತೆಗಿಲಿಕ್ಕೆ. ಯಾವತ್ತು ಸರಳವಾಗಿ ಹತ್ತೋರೆ ಅವರು, ಆದ್ರೆ ಈಗ ಮಳೆ ಬಿದ್ದು ಅದು ಜಾರ್ತಾ ಇತ್ತು, ಸಡನ್ ಆಗಿ ಅವರು ಜಾರಿ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಅವರ ಸೊಂಟದ ಮೂಳೆ ಮುರಿದಿದೆ.
3: ಓಹೋ, ಹೀಗಾಗಿದ್ಯಾ?
2: ಹೌದು. ಮತ್ತೆ ಒಂದು ಕಾಲು ಮುರಿದಿದೆ.
3: ಕಾಲು ಮುರಿದಿದೆ?
2: ಹೌದು.
3: ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ,
2: ಸೊಂಟದ ಕೆಳಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ದೇಹದಲ್ಲಿ. ಆತರ ಆಗಿದೆ. ಅದೇ ಅವರನ್ನ ನೋಡಿ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಬಂದಿದೆ. ಹಾಗೆ ರೂಪಕ ನೀವು ಕಂಡ್ರಿ,
3: ಎಷ್ಟು ಕಷ್ಟ ಅಲ್ಲ ಸುವರ್ಣಕ್ಕ ಈ ರೀತಿ. ಆದ್ರೆ ಏನಾದ್ರೂ ಅವರು ಆರೋಗ್ಯ ವಿಮೆ ಅಂತ ಏನಾದ್ರು ಮಾಡಿಸಿದ್ರ?
2: ಅದನ್ನ ಕೇಳಲಿಕ್ಕೆ ಮರ್ತಿ ನಾನು. ಆರೋಗ್ಯ ವಿಮೆ ಮಾಡಿಸಿದ್ರೆ ಅವರಿಗೆ ಸವಲತ್ತು ಸಿಗಬಹುದಾ?
3: ಹೌದು ಸುವರ್ಣಕ್ಕ, ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಈ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅದರಲ್ಲಿ ಸುರಕ್ಷಾ ಬಿಮಾ ಯೋಜನೆ ಅಂತಾನು ಒಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ.
2: ಹೌದಾ?
3: ಹಾ. ಈಗ ಅದರಲ್ಲಿ ವಿಮೆ ಮಾಡಿಸಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ 1 ಲಕ್ಷ ಪರಿಹಾರನಾದ್ರೂ ಸಿಗ್ತಿತ್ತು.
2: ಹೌದಲ್ವಾ?
3: ಹೌದು.
2: ನಾನು ಮೊದ್ಲೇ ನೆನಪಿಗೆ ಬರಲಿಲ್ಲ ನೋಡು ರೂಪಕ.
3: ಅದೇ ಸುವರ್ಣಕ್ಕ, ಹೇಳಲಿಕ್ಕೆ ಬರುದಿಲ್ಲ, ಮನುಷ್ಯನ ಜೀವನ ಅಲ್ವಾ, ಒಂದೇ ನಿಮಿಷದಲ್ಲಿ ಚೇಂಜ್ ಆಗಬಹುದು. ನೋಡಿ, ಅವರಿಗೆ ಈಗ ಅವರೇ ಮನೆಯನ್ನು ನಡೆಸಿಕೊಂಡು ಹೋಗುವವರಾಗಿದ್ರೆ, ಈಗ ನೋಡಿ ಅವರು ಹಾಸ್ಪಿಟಲ್ ಇದ್ದಾರೆ, ಮುಂದೆ ನಡೀಲಿಕ್ಕೆ ಆಗ್ತದೋ ಇಲ್ವೋ, ಈಗ ಮನೆಯವರಿಗೆ ಎಷ್ಟು ಕಷ್ಟ ಅಲ್ವಾ ಸುವರ್ಣಕ್ಕ. ಈಗ ಅವರು ಒಂದು ವಿಮೆಯನ್ನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು, ಒಂದು ಸ್ವಲ್ಪ ಮಟ್ಟಿನ ಒಂದು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಕ್ಷಣೆಯನ್ನಾದ್ರೂ ಸಿಕ್ತಿತ್ತಲ್ಲ.
2: ಮತ್ತೆ ಅವರು ವೈದ್ಯಕೀಯ ವೆಚ್ಚಕ್ಕಾದ್ರೂ ಸುಲಭವಾಗಿ ಸಿಗ್ತಾರೆ.
3: ಹೌದು, ಸಿಕ್ತಿತ್ತಲ್ಲ.
2: ಅದನ್ನ ಹೇಗೆ ಅವರು ಈಗ ಈ ಒಂದು ವಿಮೆಯನ್ನ ಹೇಗೆ ಪಡೆದುಕೊಳ್ಬಹುದು?
3: ಎಲ್ಲರೂ ಮಾಡಿಸಬಹುದು ಸುವರ್ಣಕ್ಕ. ಇದು ಈ 18 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಮಾಡಿಸಬಹುದು. ಇದಕ್ಕೆ ಈಗ ಬಡವರು ಅಥವಾ ಶ್ರೀಮಂತರು, ಮಧ್ಯಮ ವರ್ಗದವರು, ದಿನಗೂಲಿ ನೌಕರರು, ಖಾಸಗಿ ನೌಕರರು ಅಂತ ಇಲ್ಲ, ಯಾರು ಬೇಕಿದ್ರು ಮಾಡಬಹುದು. 18 ರಿಂದ 70 ವರ್ಷದ ಒಳಗಿನವರು ಮಾಡಬಹುದು. ಏನಿಲ್ಲ, ಅವರು ಬ್ಯಾಂಕಿಗೆ ಹೋಗ್ಬೇಕು, ನನಗೆ ಈ ರೀತಿ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅವರೊಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನೆಲ್ಲ ಎಲ್ಲ ತುಂಬಬೇಕು, ಅವ್ರ ಹೆಸರು, ವಿಳಾಸ, ಆಧಾರ್ ನಂಬರ್, ಮೊಬೈಲ್ ನಂಬರ್. ಅವ್ರಿಗೆ ಕೇಳಿದ್ರೆ ಅವರು ಹೇಳ್ಕೊಡ್ತಾರಲ್ಲ. ತುಂಬಿಟ್ಟು ಅವರಿಗೆ ಅದನ್ನ ಕೊಟ್ಟು ಬರಬೇಕು. ಮೊಬೈಲ್ ಅಲ್ಲೂ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಅಂತ ಇದೆ, ಅಲ್ಲಿ ನಾವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಯೂ ನಾವು ಇದನ್ನ ಫಿಲ್ಅಪ್ ಮಾಡಿ ಕಳ್ಸಿಕೊಡ್ಬಹುದು
2: ಸುಲಭವಾಗಿ.
3: ಹೌದು. ಎಷ್ಟು ಪ್ರೀಮಿಯಂ ಹಣ ಅಂತ ಅನ್ಕೊಂಡಿದ್ದೆ ನೀನು?
2: 1,000 2,000 ಇರಬಹುದು.
3: ಇಲ್ಲ ಸುವರ್ಣಕ್ಕ, ಬರೇ ವರ್ಷಕ್ಕೆ 20 ರೂಪಾಯಿ.
2: ಹೌದಾ?
3: ಇದು ನಮ್ಮ ದೇಶದ ಅತೀ ಕಡಿಮೆ ದರದ ಆರೋಗ್ಯ ವಿಮೆ. ವರ್ಷಕ್ಕೆ 20 ರೂಪಾಯಿ ಯಾರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಹೇಳು.
2: ತಿಂಗಳಿಗೆ 20 ರೂಪಾಯಿ ಅಂದ್ರೂ ಕೂಡ ಅದು.
3: ಹೌದು.
2: ಆದ್ರೆ ವರ್ಷಕ್ಕೆ 20 ರೂಪಾಯಿ ಅಂದ್ರೆ
3: ಎಷ್ಟು ಕಡಿಮೆ. ಮತ್ತೆ ನಮ್ಮ ಉಳಿತಾಯ ಖಾತೆಯಲ್ಲಂತೂ ಈ ಒಂದು 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ, ಕನಿಷ್ಠ ಹಣ ಇದ್ದೇ ಇರ್ತದಲ್ಲ. ಈಗ ನಾವು ಅದು ಅರ್ಜಿ ತುಂಬಿ ಬಂದ್ಬಿಟ್ರೆ ಈ ಒಂದು ಪ್ರೀಮಿಯಂ ವರ್ಷ June 1 to May 31 ಆ ಸಮಯದಲ್ಲಿ, May 31 ಸಮಯದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಈ ಒಂದು ಕನಿಷ್ಠ ಮೊತ್ತ ಇರುವಂಗ್ ನೋಡ್ಕೊಳ್ಬೇಕು. ಯಾಕೆಂದ್ರೆ ನಾವೇ ಬ್ಯಾಂಕಿಗೆ ಹೋಗಿ ಅದನ್ನ ಕಟ್ಟಬೇಕಂತಿಲ್ಲ, ಅದು ತಾನಾಗಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದು ಕಟ್ ಆಗ್ತದೆ.
2: ಈ 20 ರೂಪಾಯಿ ತುಂಬಹುದಾ ರೂಪಕ?
3: ಹೌದು.
2: ಜಾಸ್ತಿ ಕೂಡ ತುಂಬಹುದು?
3: ಇಲ್ಲ, 20 ರೂಪಾಯಿ ವರ್ಷಕ್ಕೆ 20 ರೂಪಾಯಿ ಅದು ನಾವು ತುಂಬೋದಲ್ಲ, ತಾನಾಗಿ ಅದು ಕಟ್ ಆಗ್ತದೆ. ಅಲ್ಲಿ 20 ರೂಪಾಯಿ ಇರುವಂಗ್ ನೋಡ್ಕೊಂಡ್ರೆ ಆಯ್ತು.
2: ಅಂದ್ರೆ ಈ ವಿಮೆಗೆ ಇಂತಿಷ್ಟೇ ಅಂತ ನಿಗದಿ ಮಾಡಿದ್ದಾರೆ?
3: ಹೌದು. ಒಂದು ಆಕಸ್ಮಿಕ ಘಟನೆ ನಡೆದೋಯ್ತು ಅವ್ರ ಜೀವನದಲ್ಲಿ, ಈಗ ಅವರಿಗೆ ಒಂದು ಕಾಲು ಕಳ್ಕೊಂಡಿದ್ರೆ ಅವರಿಗೆ 1 ಲಕ್ಷ ಪರಿಹಾರ ಸಿಗ್ತದೆ. ಈಗ ಒಂದ್ ವೇಳೆ ಈ ಅಪಘಾತದಲ್ಲಿ ಮರಣ ಹೊಂದಿದ್ರೆ, ಯಾರಿಗೂ ಆ ರೀತಿ ಆಗೋದು ಬೇಡ ಸುವರ್ಣಕ್ಕ ಅಲ್ವಾ, ಹೀಗೆ ಆದ್ರೆ 2 ಲಕ್ಷದವರೆಗೂ ಅವ್ರಿಗೆ ಪರಿಹಾರ ಸಿಗ್ತದೆ. ಒಂದ್ ವೇಳೆ ಎರಡು ಕಣ್ಣು ಹೋಗಿದ್ರೆ ಅಥವಾ ಎರಡು ಕಾಲು ಕಳ್ಕೊಂಡಿದ್ರೆ, ಎರಡು ಕೈ ಕಳ್ಕೊಂಡಿದ್ರೆ

0: ಅವರಿಗೆ ಅದು ಸಹ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ ಅವರಿಗೆ.
1: ಹಾಗಾದ್ರೆ ರೂಪಕ್ಕ, ನಾಳೆ ನಾನು ಅವರನ್ನ ಮತ್ತೆ ಭೇಟಿ ಮಾಡಲಿಕ್ಕೆ ಹೋಗುದಿದೆ, ಈ ಎಲ್ಲ ವಿಷಯವನ್ನ ಹೇಳ್ತೇನೆ.
0: ಮತ್ತೆ ಸುವರ್ಣಕ್ಕ ಇನ್ನೊಂದು ತಿಳ್ಕೊಳ್ಬೇಕು ನಾವು, ಇದು ಬರೀ ಅಪಘಾತ ವಿಮೆ, ಈಗ ಸಹಜ ಸಾವಾದ್ರೆ ಇದು ಸಿಗುವುದಿಲ್ಲ. ಮತ್ತೆ ಆತ್ಮಹತ್ಯೆ ಆಗಿರಬಹುದು ಅಥವಾ ಅನಾರೋಗ್ಯದಿಂದ ಮರಣ ಹೊಂದಿರ್ತಾರಲ್ಲ, ಅವರಿಗೂ ಕೂಡ ಇದು ಸಿಗುವುದಿಲ್ಲ. ಅಪಘಾತ ಆರೋಗ್ಯ ವಿಮೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ನೋಡಿ, ಈಗ ಕೂಲಿ ಕಾರ್ಮಿಕರು ಮತ್ತೆ ಈಗ ದಿನ ದಿನ ದುಡಿತಾರಲ್ಲ, ಅವರಿಗೆ ಜಾಸ್ತಿ ಒಂದು ಅಪಘಾತದ ಒಂದು ಇದಿರ್ತದೆ ಚಾನ್ಸ್, ಹೊರಗಡೆ ದುಡಿತಾ ಇರ್ತದೆ, ಈಗ ರೈತರಾಗಿರಬಹುದು ಇವರಿಗೆಲ್ಲ. ಆದ್ರೆ ಅವ್ರ ಹತ್ರನೇ ಈ ಆರೋಗ್ಯ ವಿಮೆ ಇರುವುದಿಲ್ಲ. ಮತ್ತೆ ಇದು ಇಷ್ಟು ಕಡಿಮೆದು, ಯಾರು ಬೇಕಿದ್ರು ಮಾಡಬಹುದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ, ಎಲ್ಲಾ ಜನರಿಗೂ ಒಂದು ಕೈಗೆಟಕುವಂತ ದರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಮಾಡಿದ್ದು, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ.
1: ರೂಪಕ, ನಮ್ಮ ಸಂಬಂಧಿಕರು ಈಗಾಗಲೇ ಈ ವಿಮೆಯನ್ನ ಮಾಡಿದ್ರೆ ಅವರಿಗೆ ಸುಲಭವಾಗಬಹುದಲ್ವಾ?
0: ಹೌದು, ವಿಮೆ ಮಾಡಿಸಿದ್ರೆ, ಮುಂಚೆ ಅವರು ಮಾಡಿಸಿದ್ರೆ ಅವರಿಗೂ ಖಂಡಿತ ಈಗ ಅದು ಪರಿಹಾರ ಸಿಗ್ತಾ ಇತ್ತು,
1: ಸ್ವಲ್ಪ ದಿನಗಳಲ್ಲಿ ಸಿಗಬಹುದಲ್ವಾ?
0: ಹೌದು ಹೌದು, ಮಾಡಿದ್ರೆ ಸಿಗ್ತದೆ ಅವರಿಗೆ ಅಂತಲ್ಲ ಸುವರ್ಣಕ್ಕ, ಯಾರಿಗೆ ಆಗ್ಲಿ ಈ ರೀತಿ ಒಂದು ಅಪಘಾತ ಆದಾಗ, ಒಂದು ಸಮಸ್ಯೆ ಆದಾವಾಗ, ಅಂಗ ನ್ಯೂನತೆ ಏನಾದ್ರೂ ಆದ್ರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗ್ತದೆ. ಹೌದು
1: ರೂಪಕ, ನೀನಿವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು, ಮತ್ತೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದು ಕೂಡ ಒಳ್ಳೇದಾಯ್ತು. ನಾನೀಗ ನಮ್ಮ ಸಂಬಂಧಿಕರಿಗೆ ಕೇಳ್ತೇನೆ, ಅವರು ವಿಮೆ ಮಾಡಿಸಿದ್ರೆ ಒಳ್ಳೇದಾಯ್ತು. ಹಾಗೆ ಇನ್ನೂ ಗೊತ್ತಿಲ್ಲದಿದ್ದವರಿಗೆ ಈ ಒಂದು ಯೋಜನೆ ಬಗ್ಗೆ, ವಿಮೆ ಬಗ್ಗೆ ಹೇಳ್ತೇನೆ.
0: ಆಗ್ಲಿ ಸುವರ್ಣಕ್ಕ, ಎಲ್ಲರೂ ಆದಷ್ಟು ಮಾಡಿಕೊಂಡ್ರೆ ಅವರಿಗೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗ್ತಾರಲ್ವಾ?
1: ಹೌದು, ದೇಶದಲ್ಲಿ ನಮ್ಮ ಪ್ರಧಾನಿಗಳು ಈ ತರ ಒಂದು ಯೋಜನೆ ಮಾಡಿರುವುದರಿಂದ ತುಂಬಾ ಜನರಿಗೆ ಸಹಾಯವಾಗ್ತಾ ಇದೆ.
0: ಹೌದು ಸುವರ್ಣಕ್ಕ, ನೀವು ಆದಷ್ಟು ಬೇಗ ಅವರಿಗೆ ಹೇಳಿ.
1: ಸರಿ ರೂಪಕ್ಕ, ಸಿಗೋಣ.
0: ಆಯ್ತಾಯ್ತು ಸುವರ್ಣಕ್ಕ, ಬರ್ತೀನಿ.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಭೀಮಾ ಯೋಜನೆಯ ಕುರಿತು ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಸುವರ್ಣ ಶಿವಾನಂದ ನಾಯ್ಕ್ ಹಾಗೂ ರೂಪಾ ಗೌಡ. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟಗಳ ನಡುವಿನ ರಾಜತಾಂತ್ರಿಕ, ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ. ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ರಕ್ಷಣೆ, ವ್ಯಾಪಾರ, ಶಿಕ್ಷಣ, ಇಂಡೋ ಪೆಸಿಫಿಕ್ ಭದ್ರತೆ, ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಮೂರನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ ಇ85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು ಇ20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇ85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಎರಡನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ ಶೇಕಡ 50%ಕ್ಕೂ ಹೆಚ್ಚು ಭಾಗವನ್ನು ಶುದ್ದ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡ 50.2% ಕೊಡುಗೆ ನೀಡಿವೆ. ಇದು ಭಾರತದ ಶುದ್ದ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ದಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರೆಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ, ನಾವಿನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ದತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತನ್ನ ವರದಿಯನ್ನು ಮಹಾರಾಷ್ಟ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ದಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ದಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯೆ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷಿತ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚೂಸೆಟ್ಸ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಆಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟ್ರಲ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2 ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ

0: ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಒಂದು ಗಂಟೆ 20 ನಿಮಿಷಗಳ ಈ ಸಮಯದಲ್ಲಿ ನೀವು ಕೇಳ್ತಾ ಇದ್ದೀರಾ 102.2 MHz ಆಕಾಶವಾಣಿ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಎಂಎನ್ ವ್ಯಾಸರಾವ್ ಅವರ ಕವಿತೆ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಜಿಆರ್ಪಿ ಜ್ಯುವೆಲ್ಲರ್ಸ್ ಗ್ರಾಮ್ಗೆ 200 ರೂಪಾಯಿ ಕಡಿಮೆ. ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ. ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು.

ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 1:30 ಸೆಕೆಂಡ್ಗಳು. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಕಾರ್ಯಕ್ರಮದ ಆರಂಭದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ತನನಂ ತರನಂ ಚಿತ್ರದ ಗೀತೆ, ಗಾಯಕರು ಕುನಾಲ್ ಕಾಂಜಾವಾಲಾ ಹಾಗೂ ಚಿತ್ರಾ.

ಕೇಳುವರೆ ಇಂದು ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಹೆಲೋ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಮನೋಹರ್ ವಿ ಅವರ ಸಾಹಿತ್ಯವಿರುವ ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ ರವಿರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ರಾಜೇಶ್ ಹಾಗೂ ಸ್ವರ್ಣಲತಾ.

ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ

ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡುವುದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅನುರಾಗದ ಅಲೆಗಳು ಚಿತ್ರದ ಗೀತೆ. ಗಾಯಕರು ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್.

ಇದೊಂದು ಪ್ರಕಟಣೆ. 2026 ಹಾಗೂ 27ನೇ ಶೈಕ್ಷಣಿಕ ಸಾಲಿಗೆ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಬಾಲಕ ಅಥವಾ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಸಾಮಾನ್ಯ ಪದವಿ ಮಟ್ಟದ ಕೋರ್ಸ್ನ ವಿದ್ಯಾರ್ಥಿಗಳಿಗೆ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ವಿದ್ಯಾರ್ಥಿಗಳು ಶೇಕಡ 75 ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಇತರೆ ಹಿಂದುಳಿದ ವರ್ಗದವರಿಗೆ ಶೇಕಡ 25 ಸೀಟು ಲಭ್ಯವಿರುತ್ತದೆ. ಉಚಿತ ಪ್ರವೇಶ ಪಡೆಯಲು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ನಿಲಯ ತಂತ್ರಾಂಶದ SHP ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ಅರ್ಜಿಗಳನ್ನು ಇದೇ ತಿಂಗಳ 30ನೇ ತಾರೀಕಿನವರೆಗೆ ಸಲ್ಲಿಸಬಹುದಾಗಿರುತ್ತದೆ. ವಿದ್ಯಾರ್ಥಿಗಳು ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ ಲಿಂಕ್ https://shp.karnataka.gov.in/ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದುವರೆಗೆ ಪ್ರಕಟಣೆ ಕೇಳಿದ್ದೀರಿ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಶಿವರಾಜ್ ಕುಮಾರ್, ಎಲ್ ಎನ್ ಶಾಸ್ತ್ರಿ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗಲಾಟೆಯಲ್ಲಿ ಅಳಿಯಂದ್ರು ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತವಿದೆ.

ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅಭಿನಂದನೆ ಚಿತ್ರದ ಗೀತೆ. ಗಾಯಕರು ರಾಜೇಶ್ ಕೃಷ್ಣ.

0: ಇದುವರೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಮಧ್ಯಾಹ್ನ 2:40 ಕೇಳಬಹುದು. ಆಕಾಶವಾಣಿ ಹಾಸನ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: The headlines. Prime Minister Narendra Modi to arrive shortly in Auckland on two

0: ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈ ಸಂಬಂಧ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಯರ್ತಿಗಾನಹಳ್ಳಿ ಮತ್ತು ದೇವನಹಳ್ಳಿಗೆ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಅರ್ಹ ಮತದಾರರ ಪಟ್ಟಿ ತಯಾರಿಸಬೇಕೆಂದು ನಿರ್ದೇಶಿಸಿದರು. ಬಳಿಕ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಮತದಾರರ ನೋಂದಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಷ್ಕರಣೆ ವೇಳೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 140,124 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಈವರೆಗಿನ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,947 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 297 ಶಾಶ್ವತ ವಲಸೆ ಹಾಗೂ 1,495 ಮರಣ ಹೊಂದಿದ ಪ್ರಕರಣಗಳು, 143 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
0: ರಾಷ್ಟೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ ಸಮಯ, ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75ಕ್ಕೂ ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇಕೆವೈಸಿಯನ್ನು ಶೇಕಡ 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ದವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ. ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಸಮಯ 2:40.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಆಕಾಶವಾಣಿ. ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಬಹಳಷ್ಟು ಚರ್ಚೆ ಮಾಡಿ, ಸಾವಧಾನದಿಂದ ಆಲೋಚನೆ ಮಾಡಿ 1906 ಬ್ರಹ್ಮಚಾರ್ಯ ವ್ರತವನ್ನು ಕೈಕೊಂಡ್ರು. ಅಲ್ಲಿವರೆಗೆ ಹೆಂಡತಿ ಜೊತೆಗೆ ವಿಚಾರ ಮಾತಾಡಲಿಲ್ಲ. ವ್ರತ ಹಿಡಿಯುವಾಗ ಮಾತ್ರ ಆಕೆ ಸಲಹೆಯನ್ನು ಕೇಳಿದ್ರಂತೆ. ಅವ್ರದ್ದೇನು ಆಕ್ಷೇಪಣೆ ಇರಲಿಲ್ಲ. ಆದರೆ ಕೊನೆ ನಿರ್ಣಯ ತಗೊಳ್ಳೋದಕ್ಕೆ ಇವರಿಗೆ ಬಹಳ ಕಷ್ಟ ಆಯಿತು. ಇವರಲ್ಲಿ ಶಕ್ತಿ ಇರಲಿಲ್ಲ. ವಿಕಾರಗಳನ್ನು ಹಿಡಿದ ಇಟ್ಕೊಳ್ಳೋದು ಹೇಗೆ?

ಹೆಂಡತಿ ಜೊತೆಗೆ ಸಹ ವಿಕಾರದಿಂದ ಅಲಿಪ್ತನಾಗಿರೋದು ಒಂದು ವಿಚಿತ್ರ ಅನಿಸ್ತು. ಆದರೆ ಈಶ್ವರನ ಮೇಲೆ ಭಾರ ಹಾಕಿ ವೃತ ಕೈಕೊಂಡೆ. ಆ ವೃತ ಕೈಕೊಂಡು 20 ವರ್ಷಗಳ ನಂತರ ಕೂಡ ಗಾಂಧೀಜಿ ಹೇಳ್ತಾರೆ, ನನಗೆ ಆಶ್ಚರ್ಯನೂ ಆಗ್ತದೆ, ಆನಂದನೂ ಆಗ್ತದೆ. ಹೆಚ್ಚು ಕಡಿಮೆ ಈ ಪ್ರಯತ್ನ 1901 ಆದರೂ ಕೂಡ, ಆದರೆ 1906 ನಂತರ ನನಗೆ ದೊರೆತಂಥ ಸ್ವಾತಂತ್ರ್ಯ ಮತ್ತು ಸಂತೋಷವನ್ನು ನಾನು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ.

ಆಕಾಶವಾಣಿ ಹಾಸನ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನದ ರೆಡಿಮೇಡ್ ಗಂಡ ಚಿತ್ರದ ಗೀತೆ. ಆರ್ ಎನ್ ಜೆ ಗೋಪಾಲ್ರವರ ಗೀತರಚನೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತ ಕಟ್ಟಿ.

ಕುನಾಲ್ ಗಾಂಜಾವಾಲ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ತವರಿನ ಸಿರಿ ಚಿತ್ರದ ಗೀತೆಯನ್ನು ಬರೆದಿದ್ದಾರೆ ಹಂಸಲೇಖಾ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಕನ್ನಡ ಸಂಸ್ಕೃತಿ ಕಲೆಗಳ ಹೆಮ್ಮೆಯ ನಗರ, ಕಣ್ಣಿಗೆ ಕಾಣುವ ಅಂದದ ಸೌಧ, ಕನ್ನಡ ನಾಡಿನ ವಿಧಾನ ಸೌಧ ಬೆಂಗಳೂರು ನಗರ.

ಕೇಳುಗರೆ, ಮತ್ತಷ್ಟು ಚಿತ್ರಗೀತೆಗಳನ್ನು ಇಂದು ಸಂಜೆ 5 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವು ಕೇಳಬಹುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕೋಡ್ 08172. ಆಕಾಶವಾಣಿ ಹಾಸನ, ಈಗ ಸಮಯ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗುವುದು.

ಐದು ಗಂಟೆಯ ಈ ಸಮಯದಲ್ಲಿ ನ್ಯೂಟ್ಯೂನ್ ಮಾಡಿದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿ ಹಾಸನ ಕೇಂದ್ರವನ್ನು. ಈ ಸಂಜೆ ಪ್ರಸಾರದಲ್ಲಿ ಇನ್ನು ಮುಂದೆ ನಿಮ್ಮೊಂದಿಗೆ ರಮ್ಯಶ್ರೀ ಬಿ.

0: ಆತ್ಮೀಯ ಕೇಳುಗರಿಗೆಲ್ಲ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೇ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817. ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನು ನಾವು ಪ್ರಸಾರ ಮಾಡ್ತೀವಿ. ಈಗ ನಮ್ಮ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ಹಲೋ, ನಮಸ್ತೆ ಮೇಡಮ್.
0: ಸರಸ್ವತಿ ತಿಮ್ಮಪ್ಪ ಅವ್ರು ಮಾತಾಡ್ತಿರೋದು.
1: ಹೌದು, ಥ್ಯಾಂಕ್ಸ್ ಮೇಡಮ್.
0: ಮೊದಲ ಕರೆನೇ ನಿಮಗೆ ಸಿಕ್ಬಿಟ್ಟಿದೆ. ಯಾವ ಗೀತೆನ ಪ್ರಸಾರ ಮಾಡೋಣ?
1: ನನಗೆ ಒಲವು ಮೂಡಿದಾಗ ಚಿತ್ರದಿಂದ ಮೇಡಮ್, ಆದಿ ಲಕ್ಷ್ಮಿ, ಗಜಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಅಂತ ಒಂದು ಹಾಡು ಅಂತ ಮೇಡಮ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರೋದು.
1: ಹೌದು ಮೇಡಮ್.
0: ಕೇಳಿ, ನಿಮ್ಮ ಗೀತೆ ಈಗ
1: ನಮ್ಮ ಮನೆಯವರಿಗೂ ಸಮಸ್ತ ಕೇಳುವರು ಸಮಸ್ತ ಸಿಬ್ಬಂದಿ ಅವರಿಗೆ.
0: ಸರಿ, ನಿಮ್ಮ ಗೀತೆ ಈಗ ಮೂಡಿ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್. ನಮಸ್ತೆ.

0: ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗರಾವ್.
0: ರೂಪಾ ಪಾಂಡುರಂಗರಾವ್ ಅವರು, ಯಾವ ಗೀತೆ ಬೇಕಾಗಿತ್ತು
1: ಮೇಡಮ್? ಇವತ್ತು ನವತಾರ ಶಿಲಬಲ್ಲಿ ಒಂದೇ ಕ್ಷಣದಲ್ಲಿ ಪರಿಚಯವಾಯಿತು ಅಂತ ಒಂದು ಹಾಡಿದೆ ಮೇಡಮ್, ಈ ಹಾಡು ಬೇಕಾಗಿತ್ತು.
0: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಲತಾ ಹಂಸಲೇಖ ಅವರು
1: ಹಾಡಿರೋದು ಮೇಡಮ್.
0: ನಿಮ್ಮ ಗೀತೆ ಈಗ ಬರ್ತಾ ಇದೆ, ಕೇಳಿ.
1: ಧನ್ಯವಾದ ಮೇಡಮ್.

0: ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಕರೆಯನ್ನು ನೋಡುವಂತಹ ಸಮಯ. ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಈಗ ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ಉಜಿರೆಯಿಂದ ಕಮಲ ಮಾತಾಡೋದು ಮೇಡಮ್.
0: ಕಮಲ್ ಅವರು ಮಾತಾಡ್ತಾ ಇರೋದು.
1: ನಮಗೆ ಇದು ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಯಾವ ಶಿಲ್ಪಿ ಕಂಡ ಕನಸು ನೀನು ಅದು ಪ್ರಸಾರ ಮಾಡಿ ಮೇಡಮ್.
0: ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ
1: ಅದು ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅಂದ್ರೆ ಇವ್ರಿಗೆ ಫಸ್ಟ್ ಸರಸ್ವತಿ ತಿಮ್ಮಪ್ಪ ಅವರಿಗೆ ಆಗಿ ಪ್ರಸಾರ ಮಾಡಿ ನಿಮಗೆಲ್ಲ ಕೇಳುಗರಿಗೆ ಆಗಿ ಮೇಡಮ್.
0: ಜನ್ಮ ಜನ್ಮದ ಅನುಬಂಧ ಚಿತ್ರದಿಂದ ಯಾವ ಗೀತೆ ಬೇಕಾಗಿತ್ತು ಅಂತ ಹೇಳಿದ್ರಿ?

0: ಕೇಳ್ತಾ ಇಲ್ಲ ಮೇಡಮ್, ಅದು ಸ್ವಲ್ಪ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ ಮೇಡಮ್.
1: ಇವಾಗ ಕೇಳಿಸ್ತಾ ಇದೆಯಾ? ಇನ್ನೊಮ್ಮೆ ಹೇಳ್ತೀರಾ ಜನುಮ ಜನುಮದ ಅನುಬಂಧ ಚಿತ್ರದಿಂದ ಯಾವ ಗೀತೆ ಬೇಕಾಗಿತ್ತು ಅಂತ? ಅವರು ಯಾವ ಗೀತೆ ಬೇಕಾಗಿತ್ತು ಅನ್ನೋದನ್ನ ಹೇಳಲಿಲ್ಲ ಕೇಳುಗರೆ, ಹಾಗಾಗಿ ಅವರಿಗಾಗಿ ಒಂದು ಒಳ್ಳೆಯ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ.

0: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
1: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ಮುಂದಿನ ಕರೆ, ನಮಸ್ತೆ.
2: ಬೇಲೂರು ತಾಲೂಕು ಗುಜ್ಜನಹಳ್ಳಿಯಿಂದ
1: ವಿಜಯಲಕ್ಷ್ಮಿ ಧನರಾಜ್ ಅರಸ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
1: ಯಾವ ಗೀತೆನ ಪ್ರಸಾರ ಮಾಡೋಣ?
2: ನನಗೆ ರೆಡಿಮೇಡ್ ಗಂಡದಿಂದ ನನ್ನ ಪ್ರೀತಿ ದೇವಿ, ನಿನಗೆ ಕ್ಷೀರಾಭಿಷೇಕ ಅಂತ ಇದೆಯಲ್ಲ,
1: ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತೆ ಸಂಗೀತ
2: ಕಟ್ಟಿಯವರು ಹಾಡಿರೋದು. ಹೌದು,
1: ಕಾರ್ಯಕ್ರಮ ಶುರು ಆದಾಗಿನಿಂದನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆಗಳೇ ಹೆಚ್ಚು ಪ್ರಸಾರ ಆಗ್ತಾ ಇದೆ. ಕೇಳುಗರು ಕೇಳ್ತಾ ಇರೋಂತ ಗೀತೆಗಳೆಲ್ಲ ಅವರ ಧ್ವನಿಯಲ್ಲೇ ಹೆಚ್ಚಾಗಿ ಇದೆ.
2: ಹೌದು.
1: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರುತ್ತೆ, ಕೇಳಿ.
2: ಥ್ಯಾಂಕ್ ಯು ಮೇಡಮ್.

0: ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮಿಷ್ಟದ ಗೀತೆಯನ್ನ ಕೇಳುಗರೆ ನೀವು ಕೇಳಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 2462289 ಮತ್ತೊಂದು 2452258, ಎಸ್ಟಿಡಿ ಕ್ರಮಾಂಕ 081272. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಕಡೂರ್ ತಾಲೂಕ್ ನಿಡಘಟ್ಟದಿಂದ ಸುವರ್ಣ.
0: ಸುವರ್ಣ ಅವರು, ಯಾವ ಗೀತೆ ಬೇಕಾಗಿತ್ತು?
1: ನನಗೆ ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಹೂ ಚೆಲುವೆಲ್ಲ ನಂದೆಂದಿತ್ತು ಆ ಸಾಂಗಾಕಿ.
0: ಪಿ ಸುಶೀಲ ಅವರು ಹಾಡಿರೋದು.
1: ಮೇಡಮ್
0: ಕೇಳಿ, ನಿಮ್ಮ ಗೀತೆ ಈಗ ಮೂಡಿ ಬರ್ತಾ ಇದೆ.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: 5:30 ಈ ಸಮಯದಲ್ಲಿ ನ್ಯೂಟ್ಯೂನ್ ಮಾಡಿದಿರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಆಕಾಶವಾಣಿ ಹಾಸನ ಕೇಂದ್ರವನ್ನ. ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್, ನನ್ನ ಪ್ರೇಮಾಕ್ಷಿ ದಾಸ್ ಶೆಟ್ಟಿ ಅಂತ, ಹಾಸನ ಉದಯಗಿರಿ ಬಡಾವಣೆಯಿಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ಸ್ ಮೇಡಮ್.
0: ಯಾವ ಗೀತೆ ಬೇಕಾಗಿತ್ತು
1: ಮೇಡಮ್? ನನಗೆ ಲಕ್ಷ್ಮಿ ಕಟಾಕ್ಷ ಫಿಲಂ ಇಂದ ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಅಂತ ಒಂದು ಹಾಡಿದೆ ಮೇಡಮ್, ಅದನ್ನ ಹಾಕಿ ಮೇಡಮ್.
0: ಈ ಗೀತೆ ಇಷ್ಟ ನಿಮಗೆ?
1: ಹೌದು ಮೇಡಮ್, ಶುಕ್ರವಾರ ಅಲ್ವಾ?
0: ಶುಕ್ರವಾರ, ಹಾಗಾಗಿ
1: ದೀಪೋತ್ಸವ ವೇಳೆ
0: ಮುಸ್ಸಂಜೆ ಹೊತ್ತಲ್ಲಿ ಲಕ್ಷ್ಮಿಯನ್ನ ಕುರಿತಾದ ಗೀತೆನ ಕೇಳ್ತಾ ಇದ್ದೀರಾ.
1: ಹೌದು ಮೇಡಮ್.
0: ಕೇಳಿ, ನಿಮ್ಮ ನೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ. ಗೀತೆನ ಹಾಡಿರೋದು ಎಸ್ ಜಾನಕಿ.
1: ಹೌದು, ಎಸ್ ಜಾನಕಿ ಹಾಡಿದ್ದಾರೆ ಮೇಡಮ್. ಥ್ಯಾಂಕ್ಸ್ ಮೇಡಮ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಮುಂದಿನ ಕರೆಯನ್ನು ನೋಡೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
2: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
3: ಕಿಶೋರ್ ಅಂತ, ಆಲೂರಿಂದ.
2: ಆಲೂರಿನಿಂದ ಕಿಶೋರ್ ಮಾತಾಡ್ತಾ ಇರೋದು. ಯಾವ ಗೀತೆ ಬೇಕಾಗಿತ್ತು ನಿಮಗೆ?
3: ಮುತ್ತಿನಹಾರ ಚಿತ್ರದಿಂದ ಮಡಿಕೇರಿ ಸಿಪಾಯಿ ಅಂತ ಇದೆಲ್ಲ ಹಾಡ್ಬೇಕಿ.
2: ಮಡಿಕೇರಿನ ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀರಾ, ಈ ಒಂದು ವಾತಾವರಣಕ್ಕೆ ಸರಿ ಹೊಂದುತ್ತೆ ಅಂತ.
3: ಹೌದೌದು ಮೇಡಮ್, ನಮ್ಮ ಮಲೆನಾಡಲ್ಲಿರುವಂತ ಇದು ಎಲ್ಲೂ ಸಿಗಲ್ಲ, ಹಾಗಾಗಿ ನಾವು ಒಂದು ವೆದರ್ ನ ಇಲ್ಲಿಂದಲೇ ಫೀಲ್ ಮಾಡ್ತಾ ಇದೀವಿ.
2: ಹಾಗಾಗಿ ಗೀತೆ ನಿಮಗೆ ಇಷ್ಟ ಆಗಿದೆ?
3: ಹೌದು ಮೇಡಮ್.
2: ಕೇಳಿ, ನಿಮ್ಮ ಗೀತೆ ಈಗ ಮೂಡಿ ಬರ್ತಾ ಇದೆ. ಗೀತೆನ ಹಾಡಿರೋದು SP ಬಾಲಸುಬ್ರಹ್ಮಣ್ಯ ಮತ್ತೆ ಚಿತ್ರ.
3: ಥ್ಯಾಂಕ್ ಯು ಮೇಡಮ್.

0: ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನನ್ನ ಹೆಸರು ಶಿವಾನಂದ್ ಅಂತ, ಆಲೂರು ತಾಲೂಕು ಮಣಿಪುರದಿಂದ.
0: ಶಿವಾನಂದ್ ಅವರು ಮಾತಾಡ್ತಾ ಇರೋದು.
1: ಹೌದು ಮೇಡಮ್.
0: ಯಾವ ಗೀತೆ ಬೇಕಾಗಿತ್ತು
1: ಮೇಡಮ್? ಪ್ರೀತಿ ಇನ್ನು ಇಲ್ಲದೆ ನಾ ಹೇಗಿರಲಿ ಚಿತ್ರದಿಂದ. ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಅಂತ ಒಂದು
0: ಚಿತ್ರ ಅವರು
1: ಹಾಡಿದ್ದೀರಲ್ಲ, ಹಾಡಬೇಕಿತ್ತು.
0: ಖಂಡಿತ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ, ಕೇಳಿ.
1: ಥ್ಯಾಂಕ್ ಯು ಮೇಡಮ್.

0: ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮುಂದಿನ ಕರೆಯನ್ನ ನೋಡೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾವು ಹಾಸನದಿಂದ ಸುಬ್ರಹ್ಮಣ್ಯ ಅಂತ ಮೇಡಮ್.
0: ಸುಬ್ರಹ್ಮಣ್ಯ ಅವರು ಮಾತಾಡ್ತಾ ಇರೋದು. ಯಾವ ಗೀತೆ ಬೇಕಾಗಿತ್ತು?
1: ಮದುವೆ ಮಾಡಿ ತಮ್ಮಶಿನ ಸಿನಿಮಾದಿಂದ ಸಂತೋಷದ ಒಂದು ಹಾಡಿದೆ,
0: ಆ ಗೀತೆ ಬೇಕಾಗಿತ್ತಾ? ಖಂಡಿತ, ನಿಮ್ಮ ಮೆಚ್ಚಿನ ಗೀತೆ ಈಗ ಮೂಡಿ ಬರ್ತಾ ಇದೆ.

0: ಕೇಳಿ.
1: ವೆರಿ ಫಸ್ಟ್ ಟೈಮ್ ಮೇಡಮ್ ಕಾಲ್ ಸಿಕ್ಕಿದ್ ನಂಗೆ ಇಲ್ಲಿ ಹಾಸನದಿಂದ.
0: ಹೌದಾ, ಇದು ಮೊದಲನೇ ಬಾರಿ ನೀವು ಕರೆ ಮಾಡಿರೋದು?
1: ಹೌದೌದು, ಇದೇ ಫಸ್ಟ್ ಟೈಮ್. ಅಂದ್ರೆ ತುಂಬಾ ಸಲ ಟ್ರೈ ಮಾಡಿದೆ ಬಟ್ ಲೈನ್ ಸಿಕ್ತಿರ್ಲಿಲ್ಲ, ತುಂಬಾ ಬಿಸಿ ಬರ್ತಾ ಇರೋದು. ಬಟ್ ಇದೇ ತುಂಬಾ ಟ್ರೈ ಮಾಡಿ ಇವತ್ತು ಸಿಕ್ತು ನನಗೆ.
0: ಮೊದಲ ಬಾರಿಗೆ ಕರೆ ಸಿಕ್ಬಿಟ್ಟಿದೆ, ಅದರಲ್ಲೂ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳುವಂತಹ ಅವಕಾಶನೂ ಸಿಕ್ಕಿದೆ.
1: ಸಿಕ್ಕಿದೆ ಮೇಡಮ್, ಥ್ಯಾಂಕ್ ಯು.
0: ನೋಡಿ, ನಿಮ್ಮ ಮೆಚ್ಚಿನ ಗೀತೆಯನ್ನ ಹಾಡಿರೋದು ಎಸ್ ಜಾನಕಿ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಕೇಳಿ, ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ.
1: ಓಕೆ ಮೇಡಮ್, ಥ್ಯಾಂಕ್ ಯು.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂತ ಸಮಸ್ಯೆ ಅಂದ್ರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನ ನಿಲ್ಲಿಸ್ಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಕಾರ್ಯಕ್ರಮದ ಕೊನೆಯ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ನಮಸ್ತೆ.
2: ನಮಸ್ತೆ.
1: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
2: ಪ್ರಜ್ವಲ್, ಆಲೂರಿಂದ.
1: ಪ್ರಜ್ವಲ್ ಓದ್ತಾ ಇರೋದ? ಎಷ್ಟನೇ ತರಗತಿಯಲ್ಲಿ ಓದ್ತಾ ಇರೋದು? ಏತ್ ಸ್ಟ್ಯಾಂಡರ್ಡ್. ಭಾನುವಾರ ಚಿಣ್ಣರ ಲೋಕ ಕಾರ್ಯಕ್ರಮ ಪ್ರಸಾರ ಆಗುತ್ತಲ್ಲ, ಅದನ್ನ ಕೇಳ್ತಾ ಇರ್ತೀಯ? ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀಯಾ? ಕನೆಕ್ಟ್ ಆಗೋದಿಲ್ಲ. ಕರೆ ಮಾಡ್ತಾ ಇರ್ತೀಯ. ಯಾವ ಗೀತೆ ಬೇಕು ಪ್ರಜ್ವಲ್ಗೆ? ಆ ಗೀತೆ ಬೇಕಾಗಿತ್ತಾ? ಓಕೆ ಪಪ್ಪುಟ, ನಿನ್ನ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ. ಗೀತೆನ ಹಾಡಿರೋದು ಶಂಕರ್ ಮಹಾದೇವನ್ ಮತ್ತೆ ನಂದಿತಾ.
2: ಥ್ಯಾಂಕ್ಸ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ, ಕರೆ ಮಾಡಿ ಭಾಗವಹಿಸಿದ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಶ್ರೀಮತಿ ರೂಪಾ ಎಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ನಿರ್ದೇಶಕರು, ಶೇಷಾದ್ರಿ ರಸ್ತೆ, ಬೆಂಗಳೂರು. 7:20 ಕೃಷಿ ಲೋಕ, 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ದೆಹಲಿ ಕೇಂದ್ರದಿಂದ ಕರೆಂಟ್ ಅಫೇರ್ಸ್. 10:00 ಮಧುರಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ವಿವಿಧ ಭಾರತಿ ಕೇಂದ್ರದಿಂದ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಇನ್ನು ನಾಳಿನ ಬೆಳಗ್ಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಬಿಂಡಿಗನವಿಲೆ ಭಗವಾನ್ ಅವರಿಂದ. 6:35 ಹಾಗೂ 6:50 ಭಾವಗೀತೆಗಳನ್ನು ಕೇಳಬಹುದು. 6:45 ರೈತರಿಗೆ ಸಲಹೆ. 7:15 ಗೆಲುವಿನ ಹೆಜ್ಜೆ. ಡಿಫಾರ್ಮಸಿ ಕೋರ್ಸ್ ಕುರಿತು ಹಾಸನದ ರಾಜೀವ್ ಫಾರ್ಮಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಫಿಜಾ ಹೆಚ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲುಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ. 7:45 ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ಜನಪದ ಜಗತ್ತು. ಹಾಸನ ತಾಲೂಕು ಮಲ್ಲಿಗೆವಾಳು ಗ್ರಾಮದ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನಿ ಪದ. 9:00 ರಂಗಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಬಾಲನಂದನ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 10:30 ಕರಿಗಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿ. 11:30 ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಪ್ರಭುದೇವ್ ಸರ್ದಾರ್ ಅವರ ಗಾಯನವನ್ನು ಆಲಿಸಬಹುದು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು

ಭವಿಷ್ಯಕ್ಕಾಗಿ. ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಹೇಮಗಿರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ. 1:20ಕ್ಕೆ ಭಾವಗೀತೆಗಳು. 1:30ಕ್ಕೆ ಹಾಗೂ 2:40ಕ್ಕೆ ಕನ್ನಡ ಚಿತ್ರಗೀತೆಗಳು. 3 ಗಂಟೆಗೆ ಮಂಚಾಹೇ ಗೀತ್. 3:30ಕ್ಕೆ ನಾಟ್ಯ ತರಂಗ. 4 ಗಂಟೆಗೆ ಬಾಂಬೆ ಟಾಕೀಸ್. ಇವಿಷ್ಟು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15ಕ್ಕೆ ಭಾವಗೀತೆಗಳು. 6:50ಕ್ಕೆ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ದಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗುಡುವಿ ಮಧುಸೂದನ್. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು. 8:30ಕ್ಕೆ ಗಜಲ್. 9:15ಕ್ಕೆ ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಕಾರ್ಯಕ್ರಮದಲ್ಲಿ ಬಹುಮುಖ ವ್ಯಕ್ತಿತ್ವದ ಯುವ ಪ್ರತಿಭೆ ಕೊಡಗಿನ ಮಡಿಕೇರಿಯ ಚಂದನ್ ನಂದಾರ್ಬೆಟ್ಟು ಇವರೊಂದಿಗೆ ಮಾತುಕತೆ. 10 ಗಂಟೆಗೆ ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿ ದೇವಿ ಅವರ ವೀಣಾವಾದನವನ್ನು ಆಲಿಸಬಹುದು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: longer be covered under the exemption provided to them under Schedule K. Such products will be required to obtain the requisite licenses under the Drugs and Cosmetics Act 1940. The amendment is expected to strengthen regulatory oversight over those medicinal products containing alcohol, ensuring the supply only through the regulated pharmaceutical supply chain. Union Health and Family Welfare Minister Jagat Prakash Nadda today chaired the third meeting of the Mission Steering Group to review the progress of the Ayushman Bharat Digital Mission, ABDM. During the meeting, it was noted that the Ayushman Bharat Digital Mission has emerged as one of the world's largest digital health ecosystems, with around 94 crore Ayushman Bharat health account numbers created and 105 crore health records linked. It also highlighted that 5.33 lakh health facilities and around 10 lakh healthcare professionals have been registered on the National Digital Health Registries. The Supreme Court will hear a batch of pleas seeking a fair and time-bound probe into the alleged embezzlement of the donations at the Ram Temple in Ayodhya on Monday. On 7 July, an Ayodhya court granted one-day police remand for three of the eight accused arrested in connection with the alleged theft of donations at the Ram Temple. A local court had sent all the eight accused to 14-day judicial custody on the 29th of last month. Benchmark domestic equity indices ended over 1% higher today. The Sensex rose 828 points to close at 77,569. The Nifty also climbed 244 points to settle at 24,207. In the FIFA World Cup, France stormed into the semifinals after defeating Morocco 2-0 in the first quarterfinal in Boston, USA. In the second quarterfinal tonight, Spain will face Belgium. And that is the end of this news bulletin.
1: ಸಮಯವನ್ನ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6:10.
2: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
3: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
4: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ನಮ್ಮ ಹಾಸನ ಜಿಲ್ಲೆಯ ಎಲ್ಲಾ ಕೇಳುಗರಿಗೆ ಮತ್ತೆ ನಮ್ಮ ಜನತೆಗೆ, ನಾನು ಜಿಲ್ಲಾಧಿಕಾರಿ KS ಲತಾ ಕುಮಾರಿ, ನಿಮ್ಮಲ್ಲಿ ಒಂದು ಸಣ್ಣ ಮನವಿ ಇದೆ, ಆದರೆ ನಮ್ಮ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗ್ತಕ್ಕಂತಹ ಒಂದು ಮನವಿ ಏನಂದ್ರೆ, ನಾವು ಸಂಚಾರಿ ನಿಯಮಗಳನ್ನ ಫಾಲೋ ಮಾಡಬೇಕು. ನಾವು ಜಿಲ್ಲಾ ರಸ್ತಾ ಸುರಕ್ಷತಾ ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ, ಸಂಚಾರಿ ನಿಯಮಗಳನ್ನ, ರಸ್ತೆ ನಿಯಮಗಳನ್ನ ಪಾಲಿಸಿ ಮತ್ತು ಅತಿ ವೇಗದಲ್ಲಿ ಚಾಲನೆ ಮಾಡಬೇಡಿ. ಅಪಘಾತಗಳು ಆಗುವುದು ಅತಿ ವೇಗದಿಂದ ಚಾಲನೆ ಮಾಡುವಾಗ. ಮತ್ತು ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಹಾಕಬೇಕು. ಅದರಲ್ಲೂ ಪೋಷಕರು, ಮನೆಯಲ್ಲಿ ಅವರ ತಂದೆ ಇರಬಹುದು, ತಾಯಿ ಇರಬಹುದು, ಹೆಂಡತಿ ಇರಬಹುದು, ಮಕ್ಕಳಿರಬಹುದು, ನಿಮ್ಮ ಪ್ರೀತಿಪಾತ್ರರಾದವರು ಹೆಲ್ಮೆಟ್ ಇಲ್ಲದಲೇ ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ, ಮೊದಲು ನಿಲ್ಲಿಸಿ ಅವರ ಕೈಯಲ್ಲಿ ಹೆಲ್ಮೆಟ್ ಕೊಡಿ. ಕಡ್ಡಾಯವಾಗಿ ಧರಿಸಬೇಕು, ಯಾಕಂದರೆ ನೀವು ಅವರನ್ನ ತುಂಬ ಪ್ರೀತಿಸ್ತೀರಲ್ಲ, ಅವರು ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಲ್ಲ, ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟನ್ನು ಧರಿಸಲೇಬೇಕು. ಇದು ಒಬ್ಬ ಜಿಲ್ಲಾಧಿಕಾರಿಯಾಗಿ, ಒಬ್ಬ ಮಗಳಾಗಿ, ಒಬ್ಬ ಪೋಷಕರಾಗಿ ನಿಮ್ಮೆಲ್ಲರಿಗೂ ನಾನು ಕೋರ್ಕೊಳ್ತೇನೆ.

ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರಾದವರ ಜೀವನ ಸುರಕ್ಷಿತವಾಗಿರಬೇಕು ಮತ್ತೆ ಕುಟುಂಬಗಳು ಸಂತೋಷವಾಗಿ ಇರಬೇಕು ಅಂದ್ರೆ ಈ ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಎಲ್ಲರಿಗೂ ಧನ್ಯವಾದಗಳು.

ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

0: ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಕೃಷಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೂ ಪ್ರಕಟಣೆಗಳನ್ನು ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
0: ಸ್ಟುಡಿಯೋ ಸಮಯ ಸರಿಯಾಗಿ 6:15:28. ಇದು ಆಕಾಶವಾಣಿ ಹಾಸನ 102.2 MHz. ಭಾವಗೀತೆಗಳು.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
8: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
9: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚೋ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
10: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
11: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ.

ಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ನೀವು ಕೇಳಲಿರುವ ಭಾವಗೀತೆ ಎಂ ರಾಘವೇಂದ್ರ ಅವರ ರಚನೆಯದ್ದು. ಗಾಯನ ಶ್ರೀಪಾದ ಹೆಗಡೆ.

ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿ ಕಾರ್ಯಕ್ರಮದಲ್ಲಿ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ ಮೂಡಿಬರುವುದು. ತಪ್ಪದೇ ಆಲಿಸಿ ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮವನ್ನು. ಹತ್ತು ಗಂಟೆಗೆ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಮೂಡಿಬರುವುದು. ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ.

ಆಕಾಶವಾಣಿ ಅವಲೋಕನ ವಿಷಯ ನಶಾಮುಕ್ತ ಭಾರತ ಅಭಿಯಾನ ಮಾದಕ ದ್ರವ್ಯ ಮುಕ್ತ ಸಮಾಜದತ್ತ ಒಂದು ಮಹತ್ವದ ಹೆಜ್ಜೆ ಓದುತ್ತಿರುವವರು ಅಭಯ ದಾಮ್ಲೆ. ಭಾರತದಲ್ಲಿ ಮಾದಕ ವ್ಯಸನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಕುಟುಂಬಗಳಿಗೆ, ಕುಟುಂಬಗಳಿಂದ ಇಡೀ ಸಮಾಜದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಒಂದು ಸವಾಲಾಗಿದೆ. ಮಾದಕ ದ್ರವ್ಯಗಳ ಅತಿಯಾದ ಮತ್ತು ವೈದ್ಯಕೀಯೇತರ ಬಳಕೆಯು ತೀವ್ರ ಸಾಮಾಜಿಕ, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದು, ಜನರ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗಿ ಇದು ಗಂಭೀರ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಾದಕ ದ್ರವ್ಯಗಳ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಹಾಗೂ ಸಾಮೂಹಿಕ ಕ್ರಮದ ತುರ್ತು ಅಗತ್ಯವನ್ನು ಮನಗಂಡು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2020 ಆಗಸ್ಟ್ 15ರಂದು ನಶಾಮುಕ್ತ ಭಾರತ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಿತು. ಈ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಬೃಹತ್ ಜನಾಂದೋಲನವಾಗಿ ಪರಿವರ್ತಿತಗೊಂಡಿದೆ. ಈ ಆಂದೋಲನ ಆರಂಭದಲ್ಲಿ ದೇಶದ ಅತ್ಯಂತ ದುರ್ಬಲ ಹಾಗೂ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾದ 272 ಜಿಲ್ಲೆಗಳನ್ನು ಪ್ರಮುಖ ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು. ಕಾಲಕ್ರಮೇಣ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಿದ ಈ ಅಭಿಯಾನ ಸಮಾಜದ ವಿಭಿನ್ನ ಸ್ತರಗಳ ಜನರನ್ನು ಯಶಸ್ವಿಯಾಗಿ ತಲುಪಿದೆ. ಪ್ರಸ್ತುತ ದೇಶಾದ್ಯಂತ ಸುಮಾರು 7.81 ಕೋಟಿಗೂ ಹೆಚ್ಚು ಯುವಕರು, 5.24 ಕೋಟಿ ಮಹಿಳೆಯರು ಮತ್ತು 17 ಲಕ್ಷಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 23 ಕೋಟಿಗೂ ಹೆಚ್ಚು ವ್ಯಕ್ತಿಗಳನ್ನು ಈ ಅಭಿಯಾನದ ಮೂಲಕ ತಲುಪುವಲ್ಲಿ ಸಚಿವಾಲಯ ಯಶಸ್ವಿಯಾಗಿದೆ. ಈ ಬೃಹತ್ ಸಂಖ್ಯೆಯ ನಾಗರಿಕರನ್ನು ಒಟ್ಟುಗೂಡಿಸುವ ಮೂಲಕ ಮಾದಕ ವ್ಯಸನದ ವಿರುದ್ದ ದೇಶದಾದ್ಯಂತ ಒಗ್ಗಟ್ಟಿನ ಜಾಗೃತಿ ಮೂಡಿಸಲಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ತಿಳಿಸಿರುವಂತೆ ನಶಾಮುಕ್ತ ಭಾರತ ಅಭಿಯಾನ ಆರೋಗ್ಯವಂತ ಮತ್ತು ಅತ್ಯಂತ ಶಿಸ್ತಿನ ಯುವ ಸಮುದಾಯವನ್ನು ನಿರ್ಮಿಸುವ ಮೂಲಕ ಸದೃಢ ರಾಷ್ಟ ನಿರ್ಮಾಣಕ್ಕೆ ಬುನಾದಿ ಹಾಕುವ ಪ್ರಮುಖ ಉಪಕ್ರಮವಾಗಿ ಹೊರಹೊಮ್ಮಿದೆ. ಭಾರತವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತಗಳು, ಪೊಲೀಸ್ ಇಲಾಖೆ, ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಂತಹ ಪ್ರಮುಖ ನಿಯಂತ್ರಕ ಮತ್ತು ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅತ್ಯಂತ ಸಂಘಟಿತ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಈ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಈ ಅಭಿಯಾನ ಮಾದಕ ವ್ಯಸನದ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪುರಾವೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯುವಜನತೆಯನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಭಾರತವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಸಾಮಾನ್ಯ ಗುರಿಗಾಗಿ ಸಮಾಜದ ಎಲ್ಲಾ ಪಾಲುದಾರರು ಕೈಗೊಂಡಿರುವ ವಿವಿಧ ಪ್ರಯತ್ನಗಳನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಸಮಗ್ರ ವಿಧಾನವನ್ನು ಈ ಆಂದೋಲನ ಹೊಂದಿದೆ. ಈ ರಾಷ್ಟೀಯ ಉಪಕ್ರಮ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು, ಯುವ ಶಾಖೆಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಒತ್ತು ನೀಡಿವೆ. ಆರಂಭಿಕ ಹಂತದಲ್ಲಿಯೇ ಮಾದಕ ದ್ರವ್ಯ ಸೇವನೆಯನ್ನು ತಡೆಗಟ್ಟುವುದು ಮತ್ತು ಸಮುದಾಯದ ನೇರ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಆರೋಗ್ಯಕರ ಹಾಗೂ ಸಂತೋಷದಾಯಕ ಸಮಾಜವನ್ನು ಬೆಳೆಸಲು ಈ ಆಂದೋಲನ ನಿರಂತರವಾಗಿ ಶ್ರಮಿಸುತ್ತಿದೆ. ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಮೂಲಕ ಈ ಪಿಡುಗನ್ನು ಬೇರು ಸಹಿತ ತೊಡೆದುಹಾಕಲು ಎಲ್ಲರ ಸಾಮೂಹಿಕ

0: ಪ್ರಯತ್ನಗಳನ್ನು ಇದು ಪ್ರೋತ್ಸಾಹಿಸುತ್ತದೆ. ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿರುವ ವಿಶೇಷ ಪ್ರತಿಜ್ಞಾವಿಧಿಯು ಮಾದಕ ವ್ಯಸನದ ತೊಂದರೆಗೆ ಸಿಲುಕಿದವರನ್ನು ತಲುಪಲು ಮತ್ತು ಅವರಿಗೆ ಸೂಕ್ತ ನೆರವು ನೀಡಲು ಜನರನ್ನು ಪ್ರೇರೇಪಿಸುತ್ತದೆ. ಮಾದಕ ವಸ್ತುಗಳಿಂದ ದೂರವಿರಲು ಜನರಲ್ಲಿ ಜವಾಬ್ದಾರಿಯುತ ನಡವಳಿಕೆಯನ್ನು ಉತ್ತೇಜಿಸುವುದು ಮತ್ತು ಮಾದಕ ವಸ್ತು ಮುಕ್ತ ಸಮಾಜದ ನಿರ್ಮಾಣಕ್ಕೆ ಯುವಜನರನ್ನು ಸಬಲೀಕರಣಗೊಳಿಸುವುದು ಈ ಪ್ರತಿಜ್ಞೆಯ ಮುಖ್ಯ ಉದ್ದೇಶವಾಗಿದೆ. ಮಾದಕ ವಸ್ತುಗಳ ವ್ಯಸನದಿಂದ ಬಳಲುತ್ತಿರುವವರು ಆ ಸಮಸ್ಯೆಯಿಂದ ಹೊರಬರಲು ಮತ್ತು ಅವರನ್ನು ಪ್ರೋತ್ಸಾಹಿಸಲು ಇಡೀ ಸಮಾಜ ಸಹಾನುಭೂತಿಯಿಂದ ಮುಂದೆ ಬರಬೇಕು ಎಂಬ ಮೂಲ ಸಂದೇಶದೊಂದಿಗೆ ಸರ್ಕಾರ ರಾಷ್ಟೀಯ ಸಹಾಯವಾಣಿ ಸಂಖ್ಯೆ 1446 ಅನ್ನು ಜಾರಿಗೆ ತಂದಿದ್ದು ಇದು ಸಂಕಷ್ಟದಲ್ಲಿರುವವರಿಗೆ ಉತ್ತಮ ಆಶಾಕಿರಣವಾಗಿದೆ. ಮಾದಕ ವ್ಯಸನದ ವಿಷಯದಲ್ಲಿ ನೇರ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ನಶಾಮುಕ್ತ ಭಾರತ ಅಭಿಯಾನದ ಅತ್ಯಂತ ದೊಡ್ಡ ಯಶಸ್ಸಾಗಿದೆ. ಇಂದು ರಾಜ್ಯಗಳು, ಜಿಲ್ಲೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ತಾವಾಗಿಯೇ ಈ ಅಭಿಯಾನದ ಜವಾಬ್ದಾರಿ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿವೆ. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಂಡಿರುವ ಪಾಲುದಾರಿಕೆಯು ನಾಗರಿಕರಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಿದೆ. ಇದು ಸಮಾಜದಲ್ಲಿದ್ದ ಮಾದಕ ವ್ಯಸನದ ಬಗೆಗಿನ ಕಳಂಕವನ್ನು ಕಡಿಮೆ ಮಾಡಿದ್ದಲ್ಲದೆ ವ್ಯಸನಕ್ಕೆ ಒಳಗಾದವರನ್ನು ಕೀಳಾಗಿ ನೋಡದೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಏಳಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ.
1: ಆಕಾಶವಾಣಿ ಹಾಸನ.
2: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ, ಗೆಲುವಿನ ಹೆಜ್ಜೆ. ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
6: ಸಮಯಾಗುತ್ತಲಿದೆ 6:37. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
7: ಸಮಯ 6:37. ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
4: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
8: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2247-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: www.radiomumbai.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30 ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ

0: ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ದ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಖ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೊರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ

ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
0: ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ, ಜಿಕೆವಿಕೆ, ಬೆಂಗಳೂರು.
2: ಎಲ್ಲ ಕೇಳುಗರಿಗೂ ನಮಸ್ಕಾರ. ಹಲೋ ಆಕಾಶವಾಣಿ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಇನ್ನೊಮ್ಮೆ ಕೇಳಿ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವ ಡಾಕ್ಟರ್ ಬೋರಯ್ಯ ಬಿ ಅವರು. ಡಾಕ್ಟ್ರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ಅದೇ ಥರ ನಮ್ಮ ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಒಂದು ಪರ್ಯಾಯ ವ್ಯವಸ್ಥೆ ನಮ್ಮ ರೈತರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯಿಂದ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಡಾಕ್ಟರ್ ನೂರ್ ಸಮದ್ ಅವರೇ ಆಕಾಶವಾಣಿಗೆ ಮತ್ತು ರೈತರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
2: ಹಾಗೆಯೇ ನಮ್ಮ ಕೇಳುಗರು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2237074 77. ಇನ್ನೊಮ್ಮೆ ಕೇಳಿ, 2237074 77, 2237048 88, 2237048 88, 2237049 99, 2237049 99. ಎಷ್ಟಿಡಿ ಕೋಡ್ ಸಂಖ್ಯೆ 080. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ರೈತರಿಗೆ ಈ ಒಂದು ಮಳೆ ಕಡಿಮೆ ಆಗದ ಅಥವಾ ಒಂದು ಬರಗಾಲ ನಿರೀಕ್ಷಿತ ಒಂದು ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ನಮ್ಮ ರೈತರು ಮತ್ತು ರೈತಾಭಿ ಉದ್ಯೋಗಕ್ಕೆ ಸಂಬಂಧಪಟ್ಟವರು ಏನು ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟ್ರೇ ಹೇಳಿ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನೂರ್ ಸಮದ್ ಅವರು ಈ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೇಳ್ತಾರೆ. ಡಾಕ್ಟರ್ ನೂರ್ ಸಮದ್ ಅವರೇ ಕೇಳಿ ದಯವಿಟ್ಟು.
3: ಆಯಿತು. ಎಲ್ಲ ಸಮಸ್ತ ರಾಜ್ಯದ ರೈತ ಬಾಂಧವರೇ ಹಾಗೂ ಕೇಳುವರಿಗೆ ಹಲೋ ಕೃಷಿ ರಂಗ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ರೈತ ಬಾಂಧವರೇ ಮನದಟ್ಟು ಮಾಡ್ಕೋಬೇಕು ಮತ್ತೊಮ್ಮೆ ತಾವು, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ಈಗ ಬನ್ನಿ, ಈಗ ರೈತ ಬಾಂಧವರೇ, ಕೆಲವೊಮ್ಮೆ ಈ ಒಂದು ಕೃಷಿ ಮಾಡಬೇಕಾದ್ರೆ ಮಳೆ ಕೈಕೊಡುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಹವಾಮಾನ ವೈಪರೀತ್ಯಗಳು ಸರ್ವೇ ಸಾಮಾನ್ಯ. ಮಳೆ ಕೈಕೊಟ್ಟಾಗ ರೈತ ಬಾಂಧವರು ಎದೆಗುಂದದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯನ್ನು ಮುಂದುವರಿಸಬೇಕು. ಯಾವ್ಯಾವ ಪರ್ಯಾಯ ಕ್ರಮಗಳಿದ್ದಾವೆ, ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಸಂಯೋಜಕರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಇಲ್ಲಿಂದ ಆಗಮಿಸಿದರೆ ಡಾಕ್ಟರ್ ಬಿ ಬೋರಯ್ಯವರೇ, ತಮಗೆ ಮತ್ತೊಮ್ಮೆ ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದಿಂದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
4: ಇಲ್ಲ ನಮಸ್ತೆ.
3: ಬೋರಯ್ಯವನವರೇ, ಈಗ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಈಗ ತಮಗೆಲ್ಲ ಗೊತ್ತೇ ಇದೆ, ಪ್ರಸ್ತುತ ಹವಾಮಾನ ಆಧಾರಿತ ಕೆಲವೊಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕು, ಅವರಿಗೆ ಆತ್ಮವಿಶ್ವಾಸ ಮೂಡಿಸಿ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಮಳೆ ಸ್ವಲ್ಪ ಕೊರತೆ, ವಾಡಿಕೆ ಮಳೆಕ್ಕಿಂತ ಸ್ವಲ್ಪ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ
4: ಅನಾವೃಷ್ಟಿ ಆಗ್ತದೆ
3: ಹಾಗಾಗ್ತದೆ. ಈಗ ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ತಮ್ಮ ಒಂದು ಮಸ್ತಿಷ್ಕದಿಂದ ರೈತರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಯಾವ ರೀತಿ ಇದೆ, ರಾಜ್ಯವ್ಯಾಪಿ ಹೇಗೆ ನಡೀತಾ ಇದೆ, ಮಳೆ ಪರಿಸ್ಥಿತಿ ಹೇಗಿದೆ?
4: ಈಗ ಹವಾಮಾನ ಅಥವಾ ಮಳೆಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡಿಕೊಂಡಾಗ ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲನೂ ಸಹ ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿ ದಕ್ಷಿಣ ಒಳನಾಡು ಮತ್ತು ಆಮೇಲೆ ಈ ಕಡೆ ಬೆಂಗಳೂರು, ಕೋಲಾರ, ತುಮಕೂರು ಈ ಒಂದು ಪ್ರದೇಶದಲ್ಲಿ ನೋಡಿದಾಗ ಮಳೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ.
3: ವಾಡಿಕೆ ಮಳೆ
4: ತುಂಬಾ ಶೇಕಡಾ 30% ಕೊರತೆಯನ್ನ ನಾವು ಈ ಪ್ರದೇಶದಲ್ಲಿ
3: ಕಾಣ್ತಾ ಇದೆ.
4: ಆದರೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಬೇಸಾಯ ಕಾರ್ಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತ ಬೆಳೆಗಳನ್ನ ಅಥವಾ ಅವ್ರು ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾವು
3: ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ ಮಳೆ ಕೊರತೆ ಇದೆ ಅಂತ ಹೇಳಿದಾಗ, ಈ ಒಂದು ಮಳೆ ಕೊರತೆ ಇರುವ ಒಂದು ಪರಿಸ್ಥಿತಿಯಲ್ಲಿ ರೈತರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಮಳೆ ಇಲ್ಲದೇ ಇದ್ದಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯ.
4: ಹೌದು.
3: ಸೊ ಹೀಗಿದ್ದಾಗ ರೈತರು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅಥವಾ ಬೆಳೆ ಅವರು ಬೆಳಬೇಕು ಅಂತಂದ್ರೆ ಪರ್ಯಾಯ ಕ್ರಮಗಳು ಏನೇನಿದೆ ಅವರಿಗೆ, ಅಷ್ಟು ಮಾಹಿತಿ ನೀಡ್ತೀರಾ?
4: ಇದರಲ್ಲಿ ಏನಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು ಅದು ನೀರಿನ ಸಂರಕ್ಷಣೆಯನ್ನ ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ.
3: ಮಣ್ಣಿನಲ್ಲಿ
4: ತೇವಾಂಶ ಹಿಡಿದಿಟ್ಕೊಳ್ಳುವಂತ ಕಾರ್ಯಗಳನ್ನ ನಾವು ಮಾಡಬೇಕಾಗುತ್ತೆ.
3: ಏನೇನಿದೆ ಅಂತ
4: ಇದರಲ್ಲಿ ಬಂದ್ಬಿಟ್ಟು ನಾವೇನು ಕೃಷಿ ತ್ಯಾಜ್ಯಗಳೇನೇನಿದಾವೆ, ಆ ತ್ಯಾಜ್ಯಗಳನ್ನ ಅಥವಾ ಎಲೆಗಳನ್ನ ಅಥವಾ ಆ ಹೊಲಗಳಲ್ಲಿ ಯಾವ್ಯಾವುದು ತ್ಯಾಜ್ಯಗಳಿದಾವೆ ಅಂತವುಗಳನ್ನ ನಾವು ನಮ್ಮ ಭೂಮಿಗೆ ಸೇರಿಸುವಂತ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಆಮೇಲೆ ಇದರ ಜೊತೆ ಎಲ್ಲೆಲ್ಲಿ ಸಾಧ್ಯವಾಗಿದೆ ಅಂದ್ರೆ ಆ ಮಣ್ಣಿನ ತಕ್ಕಂತೆ, ಈಗ ಕೆಂಪು ಮಣ್ಣು ಮತ್ತೆ ನಮ್ಮ ರಾಜ್ಯ

0: ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡು ಭಾಗ, ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತ ಹೇಳಿ ಎರಡು ಭಾಗ ಮಾಡ್ತಾ
1: ಇದ್ದೀವಿ.
0: ಆಯಾ ಮಣ್ಣಿಗೆ ಅನುಗುಣವಾಗಿ ಕೆಲವೊಂದು ಏನು ಇಂಗು ಗುಂಡಿಗಳನ್ನ ಮಾಡುವಂಥದ್ದು, ಕೃಷಿ ಹೊಂಡಗಳನ್ನ ಮಾಡ್ಕೊಳೋದು, ಆ ನೀರನ್ನು ಹಿಡಿದಿಟ್ಕೊಳ್ತ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.
1: ಈಗ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೋಬೇಕು.
0: ಹೌದೌದು.
1: ಸೊ ಇದರಲ್ಲಿ ಏನು ಬೇಸಾಯ ಕ್ರಮಗಳು ಮತ್ತೇನಿದೆ ಬೇರೆ ಏನಾದರೂ ರೈತರು ಪಾಲಿಸುವಂಥವು?
0: ಅಂದರೆ ಇದಕ್ಕೆ ಬೇಸಾಯ ಕ್ರಮಗಳು ಅಂತ ಹೇಳಿದ್ರೆ, ಒಂದು ಇಂಗು ಗುಂಡಿಗಳು ಅಂತ ಹೇಳಿದೆ ನಾನು, ಹೊದಿಕೆಗಳನ್ನು ಹಾಕುವಂಥದ್ದು. ಆ ಹೊದಿಕೆಗಳಲ್ಲಿ ಜೀವಂತ ಹೊದಿಕೆ ಅಂದ್ರೆ ಜೀವಂತ ಹೊದಿಕೆ ಅಂತ ನಾನು ಹೇಳ್ದಾಗಲೇ ಹೇಳಿದೆ, ಹುಲ್ಲು ಎಲೆ ಇಂಥವುಗಳನ್ನ ಹಾಕುವಂಥದ್ದು. ಅದು ಇದ್ರ ಜೊತೆಗೆ ಹಸಿರೆಲೆ, ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳ ಎಲೆ ಬೆಳೆಗಳನ್ನ ನಾವು ಭೂಮಿಗೆ ಸೇರಿಸುವಂತ ಕಾರ್ಯವನ್ನ ಮಾಡಬೇಕಾಗುತ್ತೆ. ಇದರ ಜೊತೆ ಅಲ್ಲಲ್ಲಿ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಪ್ಲಾಸ್ಟಿಕ್ ಮಲ್ಚಸ್, ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಎಲ್ಲಿ ಸಾಧ್ಯವಿದೆ ಆಯಾ ಬೆಳೆಗೆ ತಕ್ಕಂತೆ ನಾವು ಪ್ಲಾಸ್ಟಿಕ್ ಹೊದಿಕೆಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ಹಾಕ್ಬೇಕಾಗುತ್ತೆ.
1: ಅಂದ್ರೆ ಮಣ್ಣಿನಲ್ಲಿ ಇರುವ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ.
0: ಹೌದು,
1: ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ ತಾವು.
0: ಹೌದು.
1: ಈ ಕೃಷಿ ಇಲಾಖೆ ವತಿಯಿಂದ ಈ
0: ಎಲ್ಲ ಏನು ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಲ್ಲಲ್ಲಿ ನಮ್ಮ ಸೆಣಬು, ಡಯಂಚ ಮತ್ತೆ ಹುರುಳಿ, ಅಲಸಂದೆ, ಆ ಬೆಳೆಗಳು ಸಿಗ್ತಾ ಇದಾವೆ. ಅವುಗಳನ್ನ ನಾವು ಹಸಿರೆಲೆ ಬೆಳೆಗಳಾಗಿ ಆ ಹೊಲಗಳೆಲ್ಲ ಹಾಕೊಂಡು ಅದನ್ನ ಭೂಮಿಗೆ
1: ಸೇರಿಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ಕೇಳಬೇಕು ಅಂತಂದ್ರೆ, ಈಗ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡು ಹೇಳಿದ್ರಿ ತಾವು.
0: ಹೌದು.
1: ಈಗ ರೈತರು ಕೆಲವೊಂದು ಬೆಳೆಗಳಿಗೆ ಅಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರಿನ ಏನೋ ಕಡಿಮೆ ನೀರನ್ನ ಬಯಸ್ತವೆ.
0: ಹೌದು.
1: ಅಂತ ಬೆಳೆಗಳನ್ನ ಏನಾದ್ರೂ ಹೇಳ್ಬೇಕಂದ್ರೆ ಯಾವ ರೀತಿ ಬೆಳೆಯನ್ನ ತಾವು ಸಲಹೆ ಮಾಡ್ತೀರಾ?
0: ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮಳೆ ನಾವು ಜುಲೈ 10 ತಾರೀಕುವರೆಗೂ ಬಂದಿದೀವಿ. ಈಗಾಗಲೇ ಒಂದು ಸಾಕಷ್ಟು ಸಮಯವನ್ನ ನಾವು ಬೆಳೆ ಬಿತ್ತನೆ ಇದನ್ನ ಕಳ್ಕೊಂಡಿದೀವಿ. ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಅವಧಿಯ ಬರ ನಿರೋಧಕ ತಳಿಗಳನ್ನ ನಾವು ಈಗ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
1: ಯಾವುದು?
0: ಅದರಲ್ಲಿ ನಾವು ಜೋಳ, ರಾಗಿ, ನವಣೆ ಎಲ್ಲ ಸಿರಿಧಾನ್ಯಗಳು, ಇದರ ಜೊತೆ ಉರುಳಿ ಮತ್ತೆ ಅವರೆ, ಇವುಗಳನ್ನು ಸಹ ನಾವು ಬೆಳೆದು ಬಿಟ್ಟು ಒಂದು ಬರ ನಿರೋಧಕ ಶಕ್ತಿ ಇರುವಂತ ಈ ಬೆಳೆಗಳು ಅವರ ಏನು ಆ ಜಮೀನಿಗೆ ತಕ್ಕಂತೆ ಆ ಮಣ್ಣಿಗೆ ತಕ್ಕಂತೆ ಈ ಬೆಳೆಗಳನ್ನ ಅವರು ಬೆಳಿಬಹುದು.
1: ಅಂದ್ರೆ ಈಗ ರಾಗಿ ಅಂತ ಹೇಳಿದ್ರೆ, ರಾಗಿ ಕೆಲವೊಂದು ತಳಿಗಳು ಏನಾದ್ರು ರೈತರಿಗೆ ನೀಡುವಂತಹ ತಳಿಗಳ ಹೆಸರು ಹೇಳಕ್ಕಾಗತ್ತ ತಮಗೆ?
0: ಅದರಲ್ಲಿ ರಾಗಿ ತಳಿಗಳೆಲ್ಲ ಹೇಳಿದ್ರೆ ML322 ಇವುಗಳನ್ನು ನಾವು ಬರ ನಿರೋಧಕ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬರವನ್ನ ತಡೆಗೊಳ್ಳುವ ಶಕ್ತಿ ಇರ್ತವೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳೆಲ್ಲವನ್ನೂ ಸಹ ಬರ ಶಕ್ತಿ ಇರುವ ತಳಿಗಳೇ.
1: ಸರಿ, ಬೋರೇಗೌಡ್ರೆ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ.
2: ಹಲೋ.
1: ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಮಸ್ಕಾರ ಸರ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಳಗಾವಿ ಜಿಲ್ಲೆ ಸವನೂರು ತಾಲೂಕು.
1: ಸವನೂರು ತಾಲೂಕು ಬೆಳಗಾವಿ ಜಿಲ್ಲೆಯಿಂದ. ತಮ್ಮ ಹೆಸರು?
2: ಇದು ಸರ್.
1: ತಮ್ಮ ಹೆಸರು ಹೇಳಿ.
2: ರಮೇಶ್ ಸರ್. ರಮೇಶ್.
1: ರಮೇಶ್ ಅವ್ರು, ಪ್ರಶ್ನೆ ಕೇಳಿ, ನೇರ ಪ್ರಶ್ನೆ ಕೇಳಿ.
2: ಇದು ನಮಗ ಇದೆ ಸರ್, ಈಗ ಮಳೆ ಆಗುದು ಹೆಂಗೈತೆ ಸರ್ ಈಗ ಹವಾಮಾನ?
1: ಬೆಳಗಾವಿ ಸವನೂರಿಂದ ಹೇಳ್ತಾ ಇದ್ದೀರಾ?
0: ಅಂದ್ರೆ ಈಗ ಅಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತಾಮೇಲೆ ಈಗ ವಾರದಲ್ಲಿ ನಮ್ಮ IMD ಅವರು ನಿಮ್ಗೆ ಇದು ಕೊಡ್ತಾರೆ, ಏನು ಮಾಹಿತಿಯನ್ನ ಅವಾಗವಾಗ ನಿಮ್ಗೆ ಒದಗಿಸ್ತಾ ಇದಾರೆ. ಬಟ್ ಈಗ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈಗ ಮಳೆ ನಿರೀಕ್ಷೆಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಇದೆ.
1: ರಮೇಶ್ ಅವರೇ ಕೇಳಿ, ಇಲ್ಲಿ ಈಗ ನಿಮ್ಮಲ್ಲಿ ಮಳೆ ಕೊರತೆ ಇದ್ದಾಗ ಇಲ್ಲೇನಂತಂದ್ರೆ, ನಾವು ಅಂತಹ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಹೇಳ್ತಾ ಇದೀವಿ, ಚರ್ಚೆ ಮಾಡ್ತಾ ಇದೀವಿ. ಸೊ ಇದಕ್ಕೆ ಪೂರಕವಾಗಿ ತಮ್ಮ ಪ್ರಶ್ನೆ ಹೇಗಿರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾವ ಬೆಳೆ ತಗೊಳ್ತಿದ್ದೀರಾ, ಅಥವಾ ಆ ಬೆಳೆ ತಗೋಬಹುದಾ, ಅಥವಾ ಬೇರೆ ಬೆಳೆಯನ್ನು ಬೆಳಬೇಕು ಈ ರೀತಿ ಕೇಳ್ಕೋಬಹುದು, ಅಥವಾ ಬೇರೆ ಅದಕ್ಕೆ ವ್ಯವಸ್ಥಿತವಾಗಿ ಏನ್ ಮಾಡ್ಕೋಬಹುದು ಆತರ ಕೇಳಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ. ಆತರ ಏನೋ ಪ್ರಶ್ನೆ ಇದೆಯಾ ನಿಮ್ದು?
0: ಹೇಳಿ ರಮೇಶ್ ಅವರೇ.
1: ಸೋಯಾಬೀನ್ ಸರಿ.
0: ಹೇಳಿ
1: ಹೇಳಿ ಹೇಳಿ.
2: 3 ಸೋಯಾಬೀನ್ ಹಾಕಿದ್ರು ಸರ್, ಈಗ ಹೆಂಗೆ ಸರ್ ಅದು ತಗೋಬಹುದಾ ಹೆಂಗೆ?
0: ಅಲ್ಲ, ಈಗ ಹಾಕಿದ್ರೆ ನೀವು ಬಿತ್ತನೆ ಮಾಡಿದೀರಾ?
1: ಯಾವ ಸ್ಥಿತಿಯಲ್ಲಿ?
2: ಬಿತ್ತನೆ ಮಾಡಿದೀವಿ ಸರ್.

0: ದಿವಸ ಆಗಿದೆ ಬಿತ್ತನೆ ಮಾಡಿ?
1: ಒಂದ್ ತಿಂಗಳ ಸರ್. ಈಗ
0: ಈಗ ನೀವೇನಂತ ಹೇಳಿದ್ರೆ ಅಂತರ ಬೇಸಾಯ ಮಾಡಿದಿರಾ, ಇಂಟರ್ ಕಲ್ಟಿವೇಶನ್?
1: ಇಲ್ಲ ಸರ್, ಅಂದ್ರೆ ಇದು ಸರ್, ಅದು ಮೇಡ್ ಮೇಡ್ ಸರ್, ಮೇಡ್.
0: ಹಾ ಹಾ, ಓಕೆ. ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನು ಎಷ್ಟು ದಿವಸ ಆಯ್ತು ಮಳೆ ಹೋಗಿ?
1: ಮಳೆ ಹೋಗಿ ಈಗ ಆಗೈತೆ ಸರ್, ಮೊನ್ನೆ ಹಂಗೆ ಸಣ್ಣಗೆ ಸರ್ ಸ್ವಲ್ಪ ಸ್ವಲ್ಪ.
0: ಓಕೆ ಓಕೆ. ಅಂದ್ರೆ ಈ ಬೆಳೆ ಏನಂತ ಹೇಳಿದ್ರೆ ಇನ್ನೂ ತಡ್ಕೊಂಡ ಸಾಮರ್ಥ್ಯ ಇದೆ. ಈಗ ನೀವು ಅಂತರ ಬೇಸಾಯ ಮಾಡಿದ್ರೆ ಈ ನಿಮ್ಗೆ ಹೂ ಬಿಡುವಂತ ಹಂತದಲ್ಲಿ ಇರುತ್ತೆ ಈಗ ಬೆಳೆ.
1: ಹೌದಾ ಸರ್?
0: ಹಾ,
1: ಅಂತರ
0: ಬೇಸಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅಂದ್ರೆ ಮಳೆ ತುಂಬಾ ದಿವಸ ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡುತ್ತೆ, ಕೆಲವು ರಂಧ್ರಗಳಿದಾವೆ ಮಣ್ಣಲ್ಲಿ, ಆ ರಂಧ್ರಗಳನ್ನ ನಾವು ಮುಚ್ಚಬೇಕಾಗುತ್ತೆ. ಅದನ್ನ ಏನಾದ್ರೆ ಅಂತರ ಬೇಸಾಯ ಮಾಡಿದಾಗ ಆ ರಂಧ್ರಗಳು ಮುಚ್ಚೋಗುತ್ತೆ. ಆವಾಗ ಆವಿಯಾಗದು ಭೂಮಿಯಿಂದ ತೇವಾಂಶ ಆವಿಯಾಗದನ್ನ ತಡೆಯುತ್ತದು. ಅದು ಒಂದು ಸೂಕ್ತವಾದ ಪದ್ಧತಿ.
2: ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಬೊರೆಯವರೇ, ಈಗ ಮುಂದುವರೆದಾಗಿದ್ದಲ್ಲಿ ಈಗ ನಮಗೆ ರಸಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಈಗ ಕೆಲವೊಮ್ಮೆ ರಸಗೊಬ್ಬರಗಳ ಕೊರತೆನೂ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇಲ್ಲ, ಯಾಕಂತಂದ್ರೆ ಸಾಕಷ್ಟು ಮಳೆ ಆಗಬೇಕು, ಅದರಿಂದ ಏನೇ ಬೇಡಿಕೆ ಇದ್ರು ಸಹ. ಈಗ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದ್ರೆ ರೈತರಿಗೆ ತಾವು ಯಾವ ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ಸಲಹೆ ನೀಡ್ತೀರಿ?
0: ಈಗ ತಾವು ಒಳ್ಳೆ ಪ್ರಶ್ನೆಯನ್ನು ನೀವು ಈಗ ಕೇಳ್ತಾ ಇದ್ದೀರಿ. ಈಗ ಏನು ನಮ್ಮ ಒಂದು ಪ್ರಪಂಚ ಜಗತ್ತಿನಲ್ಲಿ ನಡೀತಾ ಇದೆ, ವಿದ್ಯಮಾನಗಳು ನಡೀತಾ ಇದ್ದಾವೆ, ಆ ವಿದ್ಯಮಾನಕ್ಕೆ ತಕ್ಕಂತೆ ಈಗ ಅದನ್ನು ಸಹ ರಸಗೊಬ್ಬರ ಲಭ್ಯತೆ ಸಹ ಅಂದರೆ ಕಡಿಮೆ ಆಗ್ತಾ ಇದೆ. ಅದನ್ನ ನಾವು ಯೋಚನೆ ಮಾಡಿದಲೆ ಇದಕ್ಕೆ ಪರ್ಯಾಯವಾಗಿ ನಾವು ಸಾಕಷ್ಟು ಅವಕಾಶಗಳು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಾಂಪೋಸ್ಟು, ಮತ್ತೆ ತೊಟ್ಟಿ ಏನು ಕೊಟ್ಟಿಗೆ ಗೊಬ್ಬರನ, ಮತ್ತೆ ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನ, ಇವುಗಳೆಲ್ಲವನ್ನೂ ಸಹ ಪರ್ಯಾಯ ರೂಪದಲ್ಲಿ ಬರ್ಕೊಬಹುದು. ಇದರ ಜೊತೆಗೆ ದ್ರವರೂಪದ ಗೊಬ್ಬರಗಳಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು, ಬೀಜಾಮೃತ ಮಾಡ್ಕೊಳ್ಳೋದು, ಮತ್ತೆ ಪಂಚಗವ್ಯ ಮಾಡೋದು, ಮತ್ತೆ ಆಮೇಲೆ ಹಸುಗಳು ಯಾರು ಎಲ್ಲೆಲ್ಲಿ ಹಸುಗಳು ಜಾಸ್ತಿ ಇದಾವೆ ಅವುಗಳಿಗೆ ಘನ ಜೀವಾಮೃತ ಮಾಡ್ಕೊಂಡ್ಬಿಟ್ಟು ನಾವೇನು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೀವಲ್ಲ, ಅದರಿಗೆ ಪರ್ಯಾಯವಾಗಿ ಘನ ಜೀವಾಮೃತ ಉಪಯೋಗ ಮಾಡಿಬಿಟ್ಟು ಅದನ್ನ ನಮ್ಮ ಹೊಲಗಳಿಗೂ ಸಹ ನಾವು ಬಳಕೆ ಮಾಡಬಹುದು. ಆಮೇಲೆ ಇನ್ನೊಂದು ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡಬೇಕಾಗಿರೋದು ಎರೆಜಲ. ಯಾರು ಎರೆಹುಳು ತೊಟ್ಟಿ ಮಾಡ್ತಾ ಇದಾರೆ ಅಂತ ಒಂದು ಸಂದರ್ಭದಲ್ಲಿ ಎರೆಜಲನ ನಾವು ಸಹ ಒಂದು ಪರ್ಯಾಯವಾಗಿ ಅದನ್ನ ಉಪಯೋಗಿಸಬಹುದು.
2: ಎರೆಜಲವನ್ನು ನೀವು
0: ಪರ್ಯಾಯ ರೂಪದಲ್ಲಿ ಅದನ್ನ ದ್ರಾವಣ ರೂಪದಲ್ಲಿ
2: ಯಾವ ರೀತಿ ಬಳಸ್ತಾರೆ ರೈತರು? ಇದು
0: ಅದನ್ನ ಸ್ಪ್ರೇ ಮಾಡೋದಕ್ಕೆ,
2: ಅಂದ್ರೆ ಸಿಂಪಡಣೆ
0: ಮಾಡೋದಕ್ಕೆ ಬಳಕೆ,
2: ಬೆಳೆಗಳ ಮೇಲೆ ನೇರವಾಗಿ
0: ಸಿಂಪಡಣೆ ಮಾಡಬಹುದು. ಅಂದ್ರೆ ಏನು, ನಾವು ಬೆಳೆ ವರ್ಧಕಗಳಾಗಿ ಅಂಗಡಿಗಳಲ್ಲಿ ಸಿಗ್ತಾ ಇದಾವಲ್ಲ, ಅದಕ್ಕೆ ಪರ್ಯಾಯವಾಗಿ ನಾವು ಎರೆಜಲನ ನಾವು ಬಳಕೆ
2: ಮಾಡಬಹುದು. ರಸವರಿಯಾಗಿ ಬಳಕೆ ಮಾಡ್ತೀವಿ, ಫರ್ಟಿಗೇಷನ್ ಅಂತ ಹೇಳಿ, ಅದಕ್ಕೆ ಇದು ಬಳಸಬಹುದಾ?
0: ಇದನ್ನು ಸಹ ಬಳಕೆ ಮಾಡಬಹುದು, ಎರೆಜಲನ ಸಹ ಬಳಕೆ ಮಾಡಬಹುದು. ಅದ್ರ ಜೊತೆ ಜೀವಾಮೃತ, ಜೀವಾಮೃತನು ಸಹ ನಾವು ಡ್ರಿಪ್ ಮೂಲಕ ನಾವು ಬಳಕೆ ಮಾಡಬಹುದು.
2: ಸರಿ ಸರಿ,
0: ಇದಕ್ಕೆಲ್ಲವನ್ನು ಸಹ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಈ ಗೊಬ್ಬರಗಳನ್ನು ಉಪಯೋಗಿಸಬಹುದು.
2: ಮತ್ತೆ ಇದನ್ನ ಚರ್ಚೆ ಮುಂದುವರ್ಸೋಣ, ಯಾಕೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ
3: ಹಲೋ ಹಲೋ,
2: ನಮಸ್ಕಾರ ರೀ.
3: ಹಲೋ
0: ಹೇಳ್ರಿ.
2: ನಮಸ್ಕಾರ, ತಮ್ಮ ಹೆಸರು?
3: ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ.
2: ಭೀಮರಾವ್ ಅವರೇ ನಮಸ್ಕಾರ, ಕೇಳಿತ್ತ ಪ್ರಶ್ನೆ ಕೇಳಿ.
3: ಈಗ ನಮ್ಗೆ ಸ್ವಲ್ಪ ಮಳೆ ಆಗಿದ್ರೆ ತುಂತುರು ಮಳೆ ರೀ, ಈಗ ಮುಸುಕಿನ ಜೋಳ ಹಾಕ್ಬಹುದನ್ರಿ?
2: ಹಾ, ತುಂತುರು ಮಳೆ ಆಗಿದೆ, ಮುಸುಕಿನ ಜೋಳ ಹಾಕ್ಬೇಕು.
0: ಈಗ ತೇವಾಂಶ ಎಷ್ಟ್ ದಿವಸ ಐತ್ರಿ ಈಗ? ಅಂದ್ರೆ ನೀವು ಮೊದ್ಲೆಲ್ಲ ಮಳೆ ಬಂದಿರಲಿಲ್ಲ ಅಂದ್ರೆ
3: ತೇವಾಂಶ ಸಾಕಷ್ಟು ಐತ್ರಿ ಈಗ?
0: ಹಾ, ತೇವಾಂಶ ಸಾಕಷ್ಟು ಇದ್ರೆ ನೀವು ಮುಸುಕಿನ ಜೋಳವನ್ನ ನೀವು ಬಿತ್ತನೆ ಮಾಡಬಹುದು, ಅದೇನ್ ತೊಂದರೆ ಇಲ್ಲ.
3: ಹ್ಞೂ
0: ಆಯ್ತು, ಹೇಳಿ.
2: ಹಾ, ತಾವ್ ಹೇಳ್ತಾ ಇದ್ರಿ ಈಗ ಎರೆ ಜಲ, ಜೈವಿಕ, ಈ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳಿ ತಾವು ದಯಮಾಡಿ. ಯಾವ್ಯಾವ ಜೈವಿಕ ಗೊಬ್ಬರ?
0: ಈಗ ನಾನು ಜೈವಿಕ ಗೊಬ್ಬರಗಳಲ್ಲಿ ಹೇಳಿದೆ, ಇದರಲ್ಲಿ ಬೇರೆ ಬೇರೆ ಅಂದ್ರೆ
2: ಸೂಕ್ಷ್ಮ
0: ಸಾರಜನಕವನ್ನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು,
2: ಹೌದು,
0: ಮತ್ತೆ ಏನು ಮಣ್ಣಲ್ಲಿ ಈಗ ಏನು ಪೋಷಕಾಂಶಗಳಿದಾವಲ್ಲ ಆ ಪೋಷಕಾಂಶ

0: ಅಂಶಗಳನ್ನ ಅದೇನಂದ್ರೆ ಅವು ಸಿಗೋದಿಲ್ಲ, ಗಿಡಗಳಿಗೆ ಸಿಗೋದಿಲ್ಲ,
1: ಅಲಭ್ಯ ರೂಪದಲ್ಲಿದೆ,
0: ಅಲಭ್ಯ ರೂಪದಲ್ಲಿರುತ್ತೆ, ಅದನ್ನ ಲಭ್ಯವಾಗಿ ಮಾಡ್ತವೆ ಈ ಸೂಕ್ಷ್ಮ ಈ ಒಂದು ಜೈವಿಕ ಗೊಬ್ಬರಗಳು. ಅವುಗಳು ಸಹ ನಮ್ಮಲ್ಲಿ ಜೈವಿಕ ಗೊಬ್ಬರಗಳು ಲಭ್ಯ
1: ಇದಾವೆ.
0: ಇದರಲ್ಲಿ ಬಂದ್ಬಿಟ್ಟು ನಾವು ಸಾರಜನಕ ಸ್ಥಿರೀಕರಿಸವು ರೈಜೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಆಯಾ ಬೆಳೆಗೆ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಕಾಳು ಬೆಳೆಗಳು ಅಂತವಕ್ಕೆ ನಾವು ರೈಜೋಬಿಯಂ ಅನ್ನು ಉಪಯೋಗಿಸಬೇಕಾಗುತ್ತೆ. ಆದ್ರೆ ಏಕದಳೆ ಬೆಳೆಗಳಿಗೆ ನಾವು ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಉಪಯೋಗಿಸಬೇಕಾಗುತ್ತೆ. ಮತ್ತೆ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಅಂದ್ರೆ ಏನು ಅಲಭ್ಯವಾಗಿರೋ ಪೋಷಕಾಂಶಗಳನ್ನ ಲಭ್ಯವಾಗಿ ಮಾಡೋ ಅಂತವು, ಅದರಲ್ಲಿ ಫಾಸ್ಫರಸ್ ಅಂದ್ರೆ ರಂಜಕ ಕರಿಸುವ ಜೀವಾಣು, ಮತ್ತೆ ಆಮೇಲೆ ಪೊಟ್ಯಾಷಿಯಂ, ಅದನ್ನ ಮೊಬಿಲೈಸ್ ಮಾಡಿಬಿಟ್ಟು ಅದನ್ನ ನಮ್ಮ ಸಸಿಗಳಿಗೆ ಲಭ್ಯವಾಗುವಂತ ಮಾಡುವ ಕೆ ಎಸ್ ಬಿ ಅಂತೇಳಿ, ಪೊಟ್ಯಾಷಿಯಂ ಸಾಲಿಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವುಗಳನ್ನು ಸಹ ಆಯಾ ಇಲಾಖೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಕೆವಿಕಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಸಿಗ್ತಾ ಇದಾವೆ. ಅವುಗಳನ್ನ ನಮ್ಮ ಒಂದು ತಾವ್ ಹೇಳದಂಗೆ ರಾಸಾಯನಿಕ ಗೊಬ್ಬರಗಳಿಗೆ ಕೆಲವೊಂದು ಪೋಷಕಾಂಶಗಳು ಒದಗಿಸುವಂತವು. ಮತ್ತಾಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತ ಕೆಲಸಗಳನ್ನ ಇವು ಒಂದು ಸೂಕ್ಷ್ಮ ಜೀವಿಗಳು ಮಾಡ್ತಾ ಇದಾವೆ. ಅದು ನಾವು ಎಲ್ಲ ಗಮನಿಸಬೇಕಾಗಿರೋದು. ಮತ್ತೆ ಆಮೇಲೆ ಇದು ಕಡಿಮೆ ಖರ್ಚಲ್ಲಿ, ನಾವೇನು ಹೆಚ್ಚಿಗೆ ಇದಕ್ಕೆ ಖರ್ಚು ಮಾಡಬೇಕಾದ ಅವಶ್ಯಕತೆ ಇರುವುದಿಲ್ಲ.
1: ಮತ್ತೊಂದು ಕರೆ ಬರ್ತಾ ಇದೆ ಬೊರೆಯವರೇ, ನೋಡೋಣ ಏನ್ ಪ್ರಶ್ನೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ಕಾರ ಹೇಳಿ.
2: ನಮಸ್ಕಾರ
0: ಹೇಳ್ರಿ.
2: ನಮ್ಮ ಹೆಸರು ಶರಣಪ್ಪ ಅಂತ, ನಾವು ಹುಬ್ಳಿ ತಾಲೂಕಿಂದ ಮಾತಾಡ್ತಾ ಇದ್ದೀವಿ ಸರ.
1: ಹೇಳಿ ಕೇಳಿ ಪ್ರಶ್ನೆ.
2: ಇದು ಬೆಳೆ ವಿಮಾ ಅಂತಂದ್ರಲ್ಲ ಸರ, ಈಗ ನನಗೊಂದು ಅನುಮಾನ ಏನಂತಂದ್ರೆ, ಈಗ ಬೆಳೆ ವಿಮಾ ಕಟ್ಟಬೇಕಾದ್ರೆ ಬೆಳೆ ಸಾಲ ಇದ್ದವ್ರು ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಅದು
1: ಇಲ್ಲ ಇಲ್ಲ ಇಲ್ಲ, ಯಾರಾದ್ರೂ ಕಟ್ಟಬಹುದು. ಬೆಳೆ ಸಾಲ ಇದ್ರೂ ಸಹ ತಾವು ಬೆಳೆ ವಿಮೆ ಕಟ್ಟಬಹುದು. ಅದು ನಿಮ್ಮ ಬ್ಯಾಂಕ್ ಗಳಿಗೆ ಸಂಪರ್ಕ ಮಾಡಬಹುದು ನೀವು ಅದ್ರ ಬಗ್ಗೆ. ಹೌದು. ಬೊರೆಯವರು ಮತ್ತೊಂದ್ ಕರೆ ಬರ್ತಾರೆ. ಹಲೋ ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಹಂಪಣ್ಣ ಅಂತಂದು.
1: ನ್ಯಾಮತಿಯಿಂದ ಹಂಪಣ್ಣ ಅವ್ರೆ, ಹಂಪಣ್ಣ ಅವ್ರ ಪ್ರಶ್ನೆ ಕೇಳಿ.
3: ಅದೇ ಸರ್, ಈಗ ಮುತ್ತಿಗೆ ಪ್ಲಾಸ್ಟಿಕ್ ಬಳಸೋಲ್ಲ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದು ಪುಡಿ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೇರ್ತಾ ಇದೆ. ಇದ್ರ ಬದಲಿಗೆ ಅಡಿಕೆ ಸಿಪ್ಪೆ ಬಳಸಬಹುದಲ್ಲ ಅಂತ.
0: ಹೌದ್ರಿ,
1: ಅದಕ್ಕೆ ಸಲಹೆ ನೀಡ್ತಾರೆ ಕೇಳಿ.
0: ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಪರಿಸರ ಬಗ್ಗೆ ಕಾಳಜಿ ಇರ ಅಂತ ಅವರು.
3: ಹೌದ್ ಸರ್.
0: ಮತ್ತಾಮೇಲೆ ಏನು, ನಮ್ಮ ಸೂಕ್ಷ್ಮಾಣು ಜೀವಿಗಳು ಭೂಮಿ ಆರೋಗ್ಯವನ್ನ ನಾವಂತ ಕಳೀತಾ ಇದೀವಿ. ಅಂದ್ರೆ ಭೂಮಿಗೆ ಒಂದು ಜೀವ ಇದೆ, ಆ ಜೀವಕ್ಕೆ ನಾವು ಏನ್ ಬೇಕಾಗುತ್ತೋ ಅಂತ ಒಂದು ವಸ್ತುಗಳನ್ನ, ಪದಾರ್ಥಗಳನ್ನ, ಅಂತ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಲ್ಲಿ ತಾವ್ ಹೇಳಿದ್ರಿ ಪ್ಲಾಸ್ಟಿಕ್ ಎಲ್ಲೆಲ್ಲಿ
3: ಅಂದ್ರೆ
0: ಕಡಿಮೆ ಪ್ರಮಾಣದಲ್ಲಿ ಒಂದು, ಇದರಲ್ಲಿ ಎರಡ್ ತರ ಮೂರ್ ತರ ಇದಾವೆ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿವಸ ಅದನ್ನು ಉಪಯೋಗಿಸ್ಕೊಂಡು ತೆಗೆದಾಕಂತದ್ದು. ಈಗ ಅದರಲ್ಲೂ ಸಹ ಅಂದ್ರೆ ಬಯೋ ಡಿಗ್ರೇಡೇಬಲ್ ಅಂದ್ರೆ ಎರಡು ವರ್ಷ ಮೂರು ವರ್ಷ ಇರುತ್ತೆ, ಅದನ್ನ ಹಂಗೆ ಭೂಮಿಗೆ ಸೇರುತ್ತೆ, ಅದನ್ನು ಸಹ ಸಿಗ್ತಾ ಇದೆ. ಆಮೇಲೆ ನೀವು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸಕ್ಕಂತೆ ನೀವೇನ್ ಹೇಳಿದ್ರಿ, ಅಡಿಕೆ ಸಿಪ್ಪೆ ಅಂತವುಗಳನ್ನ ಉಪಯೋಗಿಸ್ಬೋದು. ಏನಾಗ್ತಾ ಇದೆ ಅಂದ್ರೆ ಉಪಯೋಗಿಸಿದಾಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಅದರಲ್ಲಿ ಕಾರ್ಬನ್ ಮತ್ತೆ ನೈಟ್ರೋಜನ್ ಕಂಟೆಂಟ್ ಅಂದ್ರೆ ಸಿ ಎನ್ ರೇಷಿಯೋ ಅಂತ ನಾವು ಕರಿತಾ ಇದೀವಿ. ಕರೆಕ್ಟ್, ನೀವೇ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ನೀವು ಬಳಕೆ ಮಾಡಬಹುದು. ಅಂದ್ರೆ ಇದೇನಂದ್ರೆ ಆ ಸಾಲು ಯಾವ ಬೆಳೆ ಇದೆಯಲ್ಲ ಆ ಬೆಳೆಗೆ ತಕ್ಕಂತೆ ನೀವು ನೋಡ್ಕೊಂಡು ನಿಮ್ಮ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕಾಗುತ್ತೆ.
1: ಮತ್ತೊಂದು ಕರೆ ಬರ್ತದೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ಕಾರ, ತಮ್ಮ ಹೆಸರು?
2: ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ನ್ಯಾಮತಿ ತಾಲೂಕು.
0: ಹೇಳಿ ವಿರೂಪಾಕ್ಷ.
2: ಚಟ್ನಳ್ಳಿ. ಚಟ್ನಳ್ಳಿ ಸರ್.
0: ಹೇಳಿ ಹೇಳಿ.
1: ಈಗ ನಿಮ್ಮ ರೇಡಿಯೋ ಇಂದ ಸ್ವಲ್ಪ ದೂರ ಇದ್ದು ಮಾತಾಡಿ, ನೀವು ಅಲ್ಲಿ ಪ್ರತಿಧ್ವನಿಸ್ತಾ ಇದೆ ನಿಮ್ಮ ಧ್ವನಿ.
2: ಏನು ಬೆಳೆ ಉದ್ದು ಅಥವಾ ಹೆಸರು ಬಿತ್ತಬಹುದ ಈ ಟೈಮ್ನಲ್ಲಿ ಅಂತ?
1: ಉದ್ದು ಅಥವಾ ಹೆಸರು

0: ಅಂದ್ರೆ ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮುಂಗಾರು ಪೂರ್ವ ಮುಂಗಾರು ಆ ಹಂತದಲ್ಲಿ ಈಗ ಮುಂಗಾರು ಈಗ ಇನ್ನೂ ಇದೆ, ಈ ಜುಲೈ ತಿಂಗಳವರೆಗೂ ಇದೆ, ನಮಗೆ ಜುಲೈ ಆಗಸ್ಟ್ ವರೆಗೂ ಇದೆ. ತದನಂತರ ದಿನಗಳಲ್ಲಿ ನಾವು ಹೆಸರು ಉದ್ದುಗಳನ್ನ ನೀವು ಬಿತ್ತನೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ ಏನ್ ಹೇಳಿ
1: ಉದ್ದು ಹೆಸರನ್ನ ಯಾವ ತಿಂಗಳಲ್ಲಿ ಬಿತ್ತಿರು ಉತ್ತಮ ಅಂತ
0: ಅಂದ್ರೆ
2: ಮಾತಾಡಿ, ರೇಡಿಯೋ ಸೆಟ್ ದೂರ ಇಡಿ.
1: ಆಯ್ತು ಸರ್,
2: ಮಾತಾಡಿ, ಕೇಳಿ ಪ್ರಶ್ನೆ.
1: ದೂರ ಇಡಿದ ಸರ್
0: ಹೇಳಿ,
2: ಅವು ಯಾವ ತಿಂಗಳಲ್ಲಿ
1: ಅಂದ್ರೆ ನಾವು ಬಿತ್ತಿದ್ರೆ ಉತ್ತಮ.
0: ಈಗ ಉತ್ತಮವಾದ ಬರಬೇಕಂತಂದ್ರೆ ಪೂರ್ವ ಮುಂಗಾರು, ಇದರಲ್ಲಿ ಅದು ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುವಂತದ್ದು.
1: ನಾವು ಸರ್ ಹೆಚ್ಚು ಕಡಿಮೆ ಆಗಸ್ಟ್ 20 ಮೇಲೆ ಬಿತ್ತದು ಅಂತ ಹೇಳಿದ್ವಿ.
0: ಅಂದ್ರೆ ಈಗ ಉತ್ತಮವಾಗಿ ಅಂತಂದ ಹೇಳಿದ್ರಿ ಆ ಸಂದರ್ಭದಲ್ಲಿ ಮಾಡೋ ಅಂತದ್ದು. ಮತ್ತಾಮೇಲೆ ಪೂರ್ವ ಮುಂಗಾರು ಆದ್ಮೇಲೆ, ಅಂದ್ರೆ ಅದಾದ್ಮೇಲೆ ನೀವ್ ಹೇಳ್ದಂಗೆ ಆಗಸ್ಟ್ 20-25 ತಾರೀಕು ಮೇಲ್ಪಟ್ಟು ಅವುಗಳನ್ನು ಸಹ ನೀವು ಬಿತ್ತನೆ ಮಾಡಬಹುದು.
1: ಒಂದು ನಿಮ್ ಕಂಡೀಷನ್ ಬಿತ್ತಿರೆ ಬರ್ಬೋದಾ, ಉತ್ತಮ ಬೆಳೆ ಬರ್ಬೋದಾ ಅಂತ
0: ಅಂದ್ರೆ ಅದಕ್ಕೆ ತಕ್ಕಂತೆ ಕೆಲವೊಂದು ಕೆಲವು ರೋಗ ರುಜಿನಗಳು, ಯಾಕಂತ ಹೇಳಿದ್ರೆ ಈಗ ಈಗ ಮಳೆ ನೋಡ್ತಾ ಇದೀವಲ್ವಾ, ಆ ಮಳೆಗೆ ತಕ್ಕಂತೆ ಜಾಸ್ತಿ ಮಳೆ ಆದ್ರೆ ಕೆಲವೊಂದು ರೋಗ ರುಜಿನಗಳು ಬರೋಂತ ಸಂದರ್ಭ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ, ಧನದ ಗೊಬ್ಬರ ಸಾಕಷ್ಟು ನಮ್ಮ ಹೊಲಗಳಿಗೆ ಹಾಕ್ಬೇಕು. ಅದ್ರ ಜೊತೆ ಜೈವಿಕ ಗೊಬ್ಬರಗಳು ನಾನು ಈಗ ಹೇಳಿದೆ, ಬೀಜೋಪಚಾರ ಮಾಡಿಬಿಟ್ಟು ಅವುಗಳನ್ನು ಹಾಕಿದ್ರೆ ಫಲಿತಾಂಶ ನಾವು ಪಡ್ಕೊಬಹುದು. ಅಂದ್ರೆ ಮಾಡಿದ್ರೆ ನೀವು ಒಂದು ಮುಂಜಾಗ್ರತೆ ವಹಿಸಿಕೊಂಡು ಮಾಡಬೇಕಾಗುತ್ತೆ.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರಿಗೆ. ಈಗ ಬರೆಗೌಡ್ರೆ, 11 ಈಗ ಇಷ್ಟೊತ್ತು ತಾವು ಮಳೆ ಕೊರತೆ ಇದ್ದ ಪ್ರದೇಶದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಈಗ ಕೆಲವು ಕಡೆ ಮಳೆ ತುಂಬ ಹೆಚ್ಚಾಗ್ಬಿಟ್ಟಿದೆ.
0: ಹೌದು.
3: ಸೊ ಹೀಗಿದ್ದಾಗ ಅವ್ರು ಆ ರೈತರಿಗೆ ತಾವು ಏನು ಸಲಹೆ ನೀಡೋಕ್ಕೆ ಬಯಸ್ತೀರಿ
0: ಅಂತ? ಅಂತ ರೈತ ಬಾಂಧವರು ಏನು ಸಾಕಷ್ಟು ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ, ಅಂತ ಇದರಲ್ಲಿ ಏನೇನು ನಮ್ಮ ಮಳೆ ಆಗ್ತಾ ಇದೆ ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳು, ಭತ್ತ ಆಗಿರ್ಬೋದು ಮತ್ತಾಮೇಲೆ ಕಬ್ಬಾಗಿರ್ಬೋದು, ಅಂತ ಬೆಳೆಗಳನ್ನ ಅವರು ಬಿತ್ತನೆ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅಂತ ಒಂದು. ಅದರಲ್ಲೂ ಸಹ ಕೆಂಪಣ್ಣಾದ್ರೆ, ಕಪ್ಪಣ್ಣಾದ್ರೆ ತೇವಾಂಶ ಸಾಕಷ್ಟು ದಿವಸಗಳಿರುತ್ತೆ. ಅದನ್ನೆಲ್ಲ ಅದಕ್ಕೆ ಪೂರಕವಾದಂತ ಕ್ರಮಗಳನ್ನ, ಬೇಸಾಯ ಕ್ರಮಗಳನ್ನ, ಏನು ಚರಂಡಿಗಳು ಮಾಡೋದು, ಚರಂಡಿಗಳು ಮಾಡಿಬಿಟ್ಟು ನೀರನ್ನ ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಬಸಿಗಾಲಿಗಳನ್ನ ಮಾಡಿಬಿಟ್ಟು ಮಾಡೋ ಅಂತದ್ದು. ಅದಕ್ಕೆ ತೇವಾಂಶ ಆದ್ಮೇಲೆ ಸೂಕ್ತವಾದ ಬೆಳೆಗಳನ್ನ, ಅದರಲ್ಲೂ ಈಗ ಜುಲೈ ವರೆಗೂ ಬಂದಿದೀವಿ ನಾವು ಇವಾಗ, ಅಂದ್ರೆ ನಾವು ಮುಂಗಾರು
3: ಸ್ಥಿತಿಯಲ್ಲಿ
0: ಏನೋ ಕಡಿಮೆ ಅವಧಿಯ ಅದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇದರಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಇದಾರೆ ಅಲ್ಲೆಲ್ಲ ನಮ್ಮ ಕೆವಿಕೆ ಇದಾವೆ, ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಮತ್ತೆ ವಿಶ್ವವಿದ್ಯಾನಿಲಯದವೆ, ಅಲ್ಲಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಮಾಹಿತಿ ಪಡ್ಕೊಂಡು ಅಲ್ಲಿರೋ ಒಂದು ಬೆಳೆಗಳನ್ನ ಬೆಳೆದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡಿಬಹುದು.
3: ಸರಿ, ಮತ್ತೊಂದು ಕರೆ.
4: ಹಲೋ
3: ಹಲೋ
4: ಹಲೋ, ನಮಸ್ಕಾರ ಸರ್.
3: ನಮಸ್ಕಾರ, ತಮ್ಮ ಹೆಸರು?
4: ಮೈಸೂರು ಜಿಲ್ಲೆ ತಿನ್ನರಸೀಪುರ ತಾಲೂಕು ಸೊಸ್ಪೇಂದ್ರೆ ಎಸ್ ಮಾಧವ ಶೆಟ್ರು ಮಾಡೋ ನಮಸ್ಕಾರಗಳು.
3: ನಮಸ್ಕಾರಗಳು ಮಾಧವ ಶೆಟ್ರೆ, ಪ್ರಶ್ನೆ ಕೇಳಿ
4: ಸರ್. ಈಗ ನಾವು ರೋಹಿಣಿ ಮಳದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಾಯ್ತು, ರೋಹಿಣಿ ಮಳ ಬೆಳ್ಳಿನ ಶೇಂಗಾ ಬಿತ್ತನೆ ಮುಂದೂಡಲಾಯ್ತು, ಈಗ ಪುನರ್ವಸು ಮಳ ಆಯ್ತಾ ಅದ್ರ ಬಿತ್ತನೆ ಮಾಡಬಹುದು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಗುರುಗಳ.
3: ರೋಹಿಣಿ ಮಳೆ
0: ಈಗ ಶೇಂಗಾ ಬೆಳೆಯನ್ನ ಅಂದ್ರೆ ಸೂಕ್ತವಾದ ಸಮಯ
3: ತಿನರಸೀಪುರದವರು
0: ಜೂನ್ 15 ರಿಂದ ಜುಲೈ 15.
3: ದಯಮಾಡಿ ಮಾಧವ ಶೆಟ್ಟರೆ, ರೇಡಿಯೋ ಒಂದು ಸ್ವಲ್ಪ ದೂರ ಬನ್ನಿ ನೀವು, ಯಾಕಂತಂದ್ರೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ ಇವ್ರು ಮಾತಾಡ್ತಾ ಇರೋದು. ಈಗ ಮಾತಾಡಿ
0: ನೋಡಿ. ಈಗ ಜೂನ್ 15 ತಾರೀಕಿನಿಂದ ಜುಲೈ 15 ತಾರೀಕು 20 ತಾರೀಕು ವರೆಗೂ ನಾವು ಆ ಶೇಂಗಾವನ್ನ, ಅಂದ್ರೆ ಯಾವ ಶೇಂಗಾ ಅಂದ್ರೆ ನೀವು ಬಳ್ಳಿ ಶೇಂಗಾನ ಅಥವಾ ಅರಡಿರೋ ಶೇಂಗಾನ ಅನ್ನೋದು ಇದು ಮಾಡಿಕೊಂಡು, ನೀವು ಬಳ್ಳಿ ಶೇಂಗಾ ಆದರೆ ನೀವು 20 ತಾರೀಕು ಜುಲೈವರೆಗೂ ನೀವು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ತದನಂತರದಲ್ಲಿ ಮಾಡಿದ್ದೇ ಆದರೆ

0: ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ.
1: ಅದೇ ರೋಹಿಣಿ ಮಾಡೋದು ಬಿಚ್ಚಬೇಕಾಯ್ತು ಸರ್, ರೋಹಿಣಿ ಮಾಡೋದು ಬಿಡಲಿಲ್ಲ, ಈಗ ಒಂದೂವರೆ ತಿಂಗಳು ಆಗೋಯ್ತು, ಕಾಲ ನೀರಾಗಿಲ್ವೆ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ.
0: ಈಗ ನೀವು ಇನ್ನೇನು ಇನ್ನೊಂದು 5 ದಿವಸದಲ್ಲಿ ಮಳೆ ಬಂದ್ರೆ, ಇನ್ನು 5-7 ದಿವಸದಲ್ಲಿ ಅಲ್ಲಿವರೆಗೂ ಅವಕಾಶ ಇದೆ. ತದನಂತರದಲ್ಲಿ ನಾವು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ.
2: ಮಾದೇಶ್ ಶೆಟ್ಟರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಬಿ ಅವರು. ಗುರುಗಳೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಮತ್ತೆ ನಮಸ್ಕಾರ
0: ಎಲ್ಲರಿಗೂ ರೈತ ಬಾಂಧವರಿಗೆ.
2: ಅದೇ ತರ ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಕೋಆರ್ಡಿನೇಟರ್ ಆಗಿ ಸಂಯೋಜಕರಾಗಿ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಸಾಹೇಬರು ಕೂಡ ಬಂದರು ನಮ್ಮ ಕೇಳುಗರಿಗೂ. ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ರು, ಸೂಕ್ತವಾದ ಪ್ರಶ್ನೆಗಳು ನಮ್ಮ ರೈತರಿಗೆ ನೆರವಾಗುತ್ತವೆ ಅನ್ನೋದು. ತಮಗೂ ಕೂಡ ಸರ್ ನಮಸ್ಕಾರ, ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು, ನಮಸ್ಕಾರ.
3: ನಮಸ್ಕಾರ, ಧನ್ಯವಾದಗಳು ಎಲ್ರಿಗೂ, ಎಲ್ಲ ರಾಜ್ಯದ ರೈತ ಬಾಂಧವರಿಗೂ ಧನ್ಯವಾದಗಳು.
2: ಒಂದು ಸ್ವಾಗತ.
4: ಹಲೋ ಕೃಷಿರಂಗ.
5: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಉತ್ತರಿಸಿದವರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್, ತಾಂತ್ರಿಕ ನೆರವು ಉಮಾ ತಮಿಳರಸಿ.
6: ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿ ಲೋಕ

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ, ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈ ಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ GDPಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ. ಸಂಘಟಿತ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರುವ ಹೈನುಗಾರಿಕೆಯು ಹೆಚ್ಚು ಲಾಭದಾಯಕ ಕಸುಬಾಗಿದೆ. ಅದೆಷ್ಟೋ ಜನರು ಲಕ್ಷಾಂತರ ಹಣವನ್ನು ಸಂಪಾದಿಸಲು ಹೈನುಗಾರಿಕೆ ದಾರಿಯಾಗಿದೆ.

ಇದೆ. ನಮ್ಮ ಭಾರತ ದೇಶದಲ್ಲಿ ಹಸುವಿಗೆ ದೈವಿಕ ಶಕ್ತಿಯಿದೆ ಎಂದು ನಂಬಲಾಗಿದೆ. ಕಾಮಧೇನು ತನ್ನನ್ನು ನಂಬಿದ ಎಲ್ಲಾ ಸಲುಹಿದ ಮನುಜರನ್ನು ಎಂದೂ ಕೈಬಿಡೋದಿಲ್ಲ ಎಂಬ ವಿಶ್ವಾಸಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಜನ ಹೈನುಗಾರಿಕೆಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಮತ್ತು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಹೈನುಗಾರಿಕೆ ಅಥವಾ ಡೈರಿ ಫಾರ್ಮಿಂಗ್ ಎನ್ನುವುದು ಹಾಲಿನ ದೀರ್ಘಕಾಲೀನ ಉತ್ಪಾದನೆಯಾಗಿದ್ದು ಕೃಷಿಯ ಒಂದು ಭಾಗವಾಗಿದೆ. ಹಾಲು, ಹಾಲಿನ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟ ಪ್ರಕ್ರಿಯೆಯನ್ನು ಹೈನೋದ್ಯಮ ಎಂದು ಕರೆಯಬಹುದು. ಹೈನುಗಾರಿಕೆಯು ಕೃಷಿಗೆ ಪೂರಕವಾಗಿ ಸ್ವ ಉದ್ಯೋಗವಾಗಿದ್ದು ವರ್ಷವಿಡೀ ನಿರಂತರ ಆದಾಯವನ್ನು ತರಬಲ್ಲದು. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಒಂದು ವಾಣಿಜ್ಯ ಉದ್ಯಮವಾಗಿ ಬೆಳೆಯುತ್ತಿದೆ. ಹೈನುಗಾರಿಕೆಯನ್ನು ಲಾಭದಾಯಕ ಮಾಡುವಲ್ಲಿ ಉತ್ತಮ ಹೈನು ತಳಿಗಳ ಆಯ್ಕೆ, ವೈಜ್ಞಾನಿಕ ನಿರ್ವಹಣೆ, ಸಮತೋಲನದ ಆಹಾರ ಪೂರೈಕೆ, ದನಗಳ ಆರೋಗ್ಯದ ರಕ್ಷಣೆ ಮತ್ತು ವ್ಯವಸ್ಥಿತ ಮಾರುಕಟ್ಟೆಯಿಂದ ಹಾಲು ಮಾರಾಟ, ಇವು ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ. ಭಾರತದ ಪ್ರಮುಖ ಹೈನು ತಳಿಗಳತ್ತ ಗಮನಹರಿಸೋದಾದರೆ ಸಾಹಿವಾಲ್, ಸಿಂಧಿ, ಗಿರ್, ಥಾರಾಪಾರ್ಕರ್, ದೇವಣಿ, ಒಂಗೋಲಾ, ಹರಿಯಾಣ, ಕಾಂಕ್ರೇಜ್, ಜರ್ಸಿ, ಹೋಲ್ಸ್ಟಿನ್, ಫ್ರೀಜಿಯನ್ ಹೆಚ್ಎಫ್, ಹೆಚ್ಎಫ್ಎಕ್ಸ್ ದೇವಣಿ, ಸೂರ್ತ್ರಿ, ಮೊರ್ರಾ, ಧಾರವಾಡಿ, ಫಂಡರಿಪುರಿ ಮುಂತಾದವು. ಉತ್ತಮ ತಳಿ ಆಯ್ಕೆ ವೇಳೆ ಗಮನಿಸಬೇಕಾದ ಅಂಶಗಳು ಅಂತಂದ್ರೆ, ಹಸುಗಳನ್ನು ಕೊಳ್ಳುವಾಗ ಅವುಗಳ ಬಗ್ಗೆ ದಾಖಲೆ ಇದ್ದರೆ ಅದರ ವಂಶದ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಮತ್ತು ಅವುಗಳ ಹಿಂದಿನ ಸಾಲಿನ ಹಾಲಿನ ಇಳುವರಿಯನ್ನ ಪರಿಶೀಲಿಸಿ ಹೆಚ್ಚು ಹಾಲು ಉತ್ಪಾದನೆಯುಳ್ಳ ವಂಶದ ದನಗಳನ್ನ ಖರೀದಿಸಬೇಕು. ಇನ್ನು ಹೈನುಗಾರಿಕೆಯ ಉಪಯೋಗಗಳು ಏನು ಅಂಥೇಳಿ ನೋಡೋದಾದರೆ, ಸಮತೋಲಿತ ಮತ್ತು ಆರೋಗ್ಯಕರ ಆಹಾರವನ್ನ ಒದಗಿಸುವಲ್ಲಿ ಹಾಲು ಮತ್ತು ಡೈರಿ ಉತ್ಪನ್ನಗಳು ಎತ್ತಿದ ಕೈ. ಏಕೆಂತಂದ್ರೆ ಅವು ಕ್ಯಾಲ್ಸಿಯಂನ ಸಮೃದ್ಧ ಮೂಲಗಳಾಗಿವೆ. ಡೈರಿ ಆಹಾರಗಳು ಕ್ಯಾಲ್ಸಿಯಂ, ರಂಜಕ, ಬಿ ಜೀವಸತ್ವಗಳು, ಪೊಟ್ಯಾಸಿಯಂ ಮತ್ತು ವಿಟಮಿನ್ ಡಿ ಪ್ಲಸ್, ಪ್ರೋಟೀನ್, ಮೆಗ್ನೀಷಿಯಂ ಮತ್ತು ಇತರ ಪ್ರಮುಖ ಪೋಷಕಾಂಶಗಳಿಂದ ತುಂಬಿರುತ್ತೆ. ಈ ಪೋಷಕಾಂಶಗಳು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ಅತ್ಯವಶ್ಯಕ. ಹಸು ಗೊಬ್ಬರವು ಖನಿಜಗಳಿಂದ ಸಮೃದ್ಧವಾಗಿದೆ. ವಿಶೇಷವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಮಣ್ಣಿನೊಂದಿಗೆ ಬೆರೆತಾಗ ಪ್ರಯೋಜನಕಾರಿಯಾದ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನ ಬೆಂಬಲಿಸುವುದರಿಂದ ಗೊಬ್ಬರವು ಮಣ್ಣಿನ ವಿನ್ಯಾಸವನ್ನು ಸುಧಾರಿಸುತ್ತೆ, ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ, ಇದರಿಂದಾಗಿ ಉತ್ತಮ ಬೆಳೆಯನ್ನ ನಿರೀಕ್ಷಿಸಬಹುದು. ಗೋಮೂತ್ರವು ಮಧುಮೇಹ, ರಕ್ತದೊತ್ತಡ, ಅಸ್ತಮ, ಸೋರಿಯಾಸಿಸ್, ಹೃದಯಾಘಾತ, ಅಪಧಮನಿಗಳಲ್ಲಿನ ಅಡೆತಡೆಗಳು, ಫಿಟ್ಸ್, ಕ್ಯಾನ್ಸರ್, ಏಡ್ಸ್, ಸಂಧಿವಾತ, ಮೈಗ್ರೇನ್, ಥೈರಾಯ್ಡ್, ಮಲಬದ್ಧತೆ, ಸ್ತ್ರೀರೋಗ ಮುಂತಾದ ಸಮಸ್ಯೆಗಳಿಗೆ ಔಷಧ ರೂಪದಲ್ಲಿ ಕೆಲಸವನ್ನ ಮಾಡುತ್ತೆ. ಹೈನುಗಾರಿಕೆಗೆ ಸರ್ಕಾರದಿಂದ ಇರುವ ಬೆಂಬಲಗಳನ್ನು ನೋಡೋದಾದರೆ, ಹೈನುಗಾರಿಕೆ ಮತ್ತು ಭಾರತದ ಡೈರಿ ವಲಯವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನು ಪರಿಚಯಿಸಿದೆ. ಡೈರಿ ಕೃಷಿ ಉದ್ಯಮಕ್ಕೆ ರಚನೆಯನ್ನು ತರುವ ಮತ್ತು ಡೈರಿ ಫಾರಂಗಳನ್ನು ಸ್ಥಾಪಿಸಲು ನೆರವು ನೀಡುವ ಪ್ರಯತ್ನದಲ್ಲಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆ 2005 ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಬಂಡವಾಳ ಯೋಜನೆಯನ್ನು ಪ್ರಾರಂಭಿಸಿತು. ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಯೋಜನೆ ಯಶಸ್ಸಿನ ನಂತರ 2010 ಸರ್ಕಾರ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯನ್ನು ನಬಾರ್ಡ್ ಮೂಲಕ ಪ್ರಾರಂಭವನ್ನ ಮಾಡಿತು. ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ, ಇದು ಶುದ್ಧ ಹಾಲು ಉತ್ಪಾದನೆಗೆ ಆಧುನಿಕ ಡೈರಿ ಫಾರಂಗಳ ಸ್ಥಾಪನೆ, ಹಸುಕರುಗಳ ಪಾಲನೆ ಉತ್ತೇಜಿಸಲು, ಈ ಮೂಲಕ ಡೈರಿ ಫಾರಂಗಳ ಬೆಳವಣಿಗೆಗಾಗಿ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ರೀತಿಯಾಗಿ ನಬಾರ್ಡ್ ಮೂಲಕ ಹಲವಾರು ಸಬ್ಸಿಡಿಗಳು ಕೂಡ ಲಭ್ಯವಿವೆ. ರೈತ ಬಾಂಧವರೇ, ಇದುವರೆಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ

0: ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ.
1: ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಹೈಟೆಕ್ ಫರ್ನಿಚರ್ನಿಂದ 37,000 ಬೆಡ್ರೂಮ್ ಸೆಟ್ ಖರೀದಿಸುವಾಗ 35,000 ರೂಪಾಯಿಯ ಟೈಕೋನ್ ಮ್ಯಾಟ್ರೆಸ್ ಫ್ರೀ. ಹೈಟೆಕ್ ಫರ್ನಿಚರ್, ನಿಯರ್ ಮೋರ್ ಸೂಪರ್ ಮಾರ್ಕೆಟ್, ಬೇಲೂರ್ ರೋಡ್, ಹಾಸನ.
6: ಇದು ಇಂದಿನ ಕೃಷಿ ಲೋಕ.

0: ರೈತ ಬಾಂಧವರೇ, ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಬಾರ್ಡ್ನ ಸಂಸ್ಥಾಪನಾ ದಿವಸದ ಸಂದರ್ಭದಲ್ಲಿ ನಬಾರ್ಡ್ನ ಕಾರ್ಯಚಟುವಟಿಕೆಗಳು ಈ ಕುರಿತು ಹಾಸನದ ನಬಾರ್ಡ್ನ ಜಿಲ್ಲಾ ಅಭಿವೃದ್ದಿ ಪ್ರಬಂಧಕರಾದ ರೇಣುಕಾ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲುಗುಡುವಿ ಮಧುಸೂದನ್.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ದಾಳಿಂಬೆ ಬೆಳೆಗಳನ್ನು ವಿಮಾ ವ್ಯಾಪ್ತಿಗೆ ಒಳಪಡಿಸಿ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 15 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದೆ. ಇದೇ ಮಾದರಿಯಲ್ಲಿ ಮಾವಿನ ಬೆಳೆಗೆ ಪ್ರೀಮಿಯಂ ಪಾವತಿಸಲು 2026 ಜುಲೈ ತಿಂಗಳ 31 ತಾರೀಖಿನವರೆಗೆ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಆಸಕ್ತ ಕೃಷಿಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಕಾಶವಾಣಿ ಹಾಸನ. ಸಮಯಾಗುತ್ತಲಿದೆ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940ರ ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ.

0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ ಏಕೀಕರಣ ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟಪತಿ, ಒಂದು ರಾಷ್ಟ ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ದಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಕೋಟಿ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 533,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 1,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ

0: ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಮಯವನ್ನ ಹೊಂದಿಸಿಕೊಳ್ಳಿ. ಈಗ ಸಮಯ 7:45. ಇದು ಆಕಾಶವಾಣಿ ಹಾಸನ 102.2 MHz. ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಲವ್ ಮಾಕ್ಟೈಲ್ ಚಿತ್ರದ ಗೀತೆ, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್ ಅವರಿಂದ. ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್. ಗೀತೆಯ ಗಾಯನ ಶ್ರುತಿ ವಿಎಸ್ ನಕುಲ್ ಅಭಯಂಕರ್.

ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಯುಗಳ ಧ್ವನಿಗಳಲ್ಲಿರುವ ಎಂದೆಂದಿಗೂ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ಕೆ ಕಲ್ಯಾಣ್. ರಾಗ ಸಂಯೋಜನೆ ವಿ ಹರಿಕೃಷ್ಣ ಅವರಿಂದ.

0: ಆತ್ಮೀಯ ಕೇಳುಗರೆ,
1: ಗೆಲುವಿನ ಹೆಜ್ಜೆ
0: ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಪ್ರವೇಶಾತಿ, ಪಠ್ಯಕ್ರಮ ಹಾಗೂ ಉದ್ಯೋಗ ಅವಕಾಶಗಳ ಕುರಿತು ತಜ್ಞರು ವಿಚಾರಗಳನ್ನು ತಿಳಿಸಿಕೊಡಲಿದ್ದಾರೆ. ಬೆಳಗ್ಗೆ 7:15 ಮತ್ತು 8:30 ಹಾಗೂ ಸಂಜೆ 5:00 ಮತ್ತು 6:15 ಪ್ರಸಾರವಾಗುವ ಗೆಲುವಿನ ಹೆಜ್ಜೆ. ಈ ಕಾರ್ಯಕ್ರಮವನ್ನು ಆಲಿಸಿ ಅನುಕೂಲ ಮಾಡಿಕೊಳ್ಳಿ. ಈ ಸರಣಿಯ ಪ್ರಾಯೋಜಕರು ರಾಜೀವ್ ಕಾಲೇಜ್ ಆಫ್ ಹೆಲ್ತ್ ಸೈನ್ಸಸ್ ಹಾಸನ ಹಾಗೂ ರಾಜೀವ್ ಫಾರ್ಮಸಿ ಕಾಲೇಜ್ ಹಾಸನ.
2: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದಿಲ್ ಪಸಂದ್ ಚಿತ್ರದ ಗೀತೆಯನ್ನ ರಚನೆ ಕವಿರಾಜ್ ಅವರದು, ರಾಗ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ, ಗೀತೆಯನ್ನು ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಮತ್ತು ಅನುರಾಧ ಭಟ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಮತ್ತಷ್ಟು ಕನ್ನಡ ಚಿತ್ರಗೀತೆಗಳನ್ನ ಇಂದು ರಾತ್ರಿ 10 ಗಂಟೆಗೆ ಮಧುರಗಾನ ಕಾರ್ಯಕ್ರಮದಲ್ಲೂ ಆಲಿಸಬಹುದು.

ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ

ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವ ವಾಣಿಗೆ ಸ್ವಾಗತ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಕೇಳಿ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಹಾಸನದ ಮಹತಿ ಭಟ್ ಇವರು ಹಾಡಿರುವ ಆದಿತಾಳ ನಾಟರಾಗದಲ್ಲಿರುವ ಮೈಸೂರು ವಾಸುದೇವಾಚಾರ್ಯರ ರಚನೆ.

ಯುವವಾಣಿಯಲ್ಲಿ ಇದುವರೆಗೆ ವಿವಿಧ ಯುವ ಕಲಾವಿದರ ಸಂಗೀತ ಸಂಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಸ್ನೇಹಿತರೆ, ಇದು ಇಂದಿನ ಯುವವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಯುವವಾಣಿಯಲ್ಲಿ. ಎಲ್ಲರಿಗೂ ನಮಸ್ಕಾರ.

0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಜಿಆರ್ಪಿ ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಪಿ ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.

ಆತ್ಮೀಯ ಕೇಳುಗರೆ, ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಗೆಲುವಿನ ಹೆಜ್ಜೆ ಅಲೈಡ್ ಹೆಲ್ತ್ ಸೈನ್ಸಸ್ ಕೋರ್ಸ್ ಹಾಗೂ ಡಿ ಫಾರ್ಮಸಿ ಕೋರ್ಸ್ ಕುರಿತ ಸರಣಿ ಕಾರ್ಯಕ್ರಮ ಜುಲೈ 11-16 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಅಲೈಡ್ ಹೆಲ್ತ್ ಸೈನ್ಸ್

8:30 ಈ ಸಮಯದಲ್ಲಿ ನ್ಯೂಟ್ಯೂನ್ ಮಾಡಿದಿರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ. ಈಗ ಕೇಳೋಣ ಗಜಲ್ಸ್. ಆರಂಭದಲ್ಲಿ ಅನುರಾಧ ಪೌದ್ವಾಲ್ ಅವರ ಧ್ವನಿಯಲ್ಲಿರುವ ಪಾಯಂ ಸೇದಿ ಅವರ ರಚನೆಯ ಗಜಲ್.

0: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರ್ ಅನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ EMI ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: RBI ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: GRP ಜ್ಯುವೆಲ್ಲರ್ಸ್ ಪ್ರಸ್ತುತಪಡಿಸುತ್ತಿದೆ ಸ್ವರ್ಣ ಆಷಾಢ. ಹಬ್ಬದ ವಿಶೇಷ ಕೊಡುಗೆಯಾಗಿ ಚಿನ್ನದ ಆಭರಣಗಳ ಖರೀದಿಯ ಮೇಲೆ ಪ್ರತಿ ಗ್ರಾಮ್ಗೆ 200 ರೂಪಾಯಿ ಕಡಿಮೆ, ಹಳೆಯ ಚಿನ್ನದ ಎಕ್ಸ್ಚೇಂಜ್ ಮೇಲೆ ಪ್ರತಿ ಗ್ರಾಮ್ಗೆ 150 ರೂಪಾಯಿ ಹೆಚ್ಚುವರಿ, ವಜ್ರ ಮತ್ತು ಅನ್ಕಟ್ ವಜ್ರಗಳ ಮೌಲ್ಯದ ಮೇಲೆ 12.5% ರಿಯಾಯಿತಿ ಮತ್ತು ಇನ್ನೂ ಅನೇಕ ಕೊಡುಗೆಗಳು. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. GRP ಜ್ಯುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
5: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಂತ ದರ್ಶನ್ ಸಿಂಗ್ ಅವರ ಧ್ವನಿಯಲ್ಲಿರುವ ಗುಲಾಂ ಅಲಿ ಅವರ ರಚನೆಯ ಗಜಲ್.

ಅಲ್ಲಿ ಇಂಪಾದ ಗೀತೆಗಳನ್ನು ಕೇಳುವ ಮಧುರಗಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಆಲಿಸೋಣ ತಾಯಿಯ ಹೊಣೆ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದಿದ್ದಾರೆ ಜಿ ಉದಯಶಂಕರ್, ರಾಗ ಸಂಯೋಜನೆ ಸತ್ಯಂ ಅವರಿಂದ, ಗೀತೆಯ ಗಾಯನ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಬಿಆರ್ ಛಾಯಾ ಮತ್ತು ಸಂಗಡಿಗರು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಜ್ವಾಲಾಮುಖಿ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಗೀತೆಗೆ ಸ್ವರಕಲ್ಪನೆ ಮಾಡಿದ್ದಾರೆ ಎಂ ರಂಗರಾವ್.

ಮಧುರಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಆಲಿಸಿ ಬಂಗಾರದ ಪಂಜರ ಚಿತ್ರದ ಗೀತೆಯನ್ನ ರಚನೆ ಜಿ ಉದಯಶಂಕರ್ ಅವರದು ರಾಗ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ರಘು. ಗೀತೆಯ ಗಾಯನ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ.

0: Hello. How are you?
1: Fine.
0: Hi. Did you call me?

ಆರು ಜನಗೋಡು ಆಸೆಯಿಂದ ಕಣ್ಣಲ್ಲೇ ನಿನ್ನನೇ ನುಂಗೋರು ನೀತೆಯನ್ನು ಒತ್ತೋರು ನೂರಾರು ಜನಗೋಡು ಆಸೆಯಿಂದ ಕಣ್ಣಲ್ಲೇ ನಿನ್ನನೇ ನುಂಗೋರು ಚೆಲುವೆ ಎಂದೆಂದು ನಿನ್ನ ಬಳಿಗೆ ಬಂದವರೇ.

ಗೀತೆಗಳ ಕಾರ್ಯಕ್ರಮ ಮಧುರಗಾನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನು ಮುಂದೆ ಆಲಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಸಹೋದರರ ಸವಾಲ್ ಚಿತ್ರದ ಗೀತೆಯನ್ನ. ಗೀತೆಗೆ ಸ್ವರಕಲ್ಪನೆ ಮಾಡಿದ್ದ ರೇ ಸತ್ಯಂ, ರಚನೆ ಚಿ ಉದಯಶಂಕರ್ ಅವರದು.

ಸುಶೀಲ ಅವರ ಸ್ವರದಲ್ಲಿರುವ ಬಡವರ ಬಂಧು ಚಿತ್ರದ ಗೀತೆ, ಸಾಹಿತ್ಯ ಜಿ ಉದಯಶಂಕರ್ ಅವರದು ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕೆಜೆ ಯೇಸುದಾಸ್ ಅವರ ಧ್ವನಿಯಲ್ಲಿರುವ ಪ್ರಿಯಾ ಚಿತ್ರದ ಗೀತೆ. ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಇದುವರೆಗೂ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಧುರಗಾನ ಪ್ರಸಾರವಾಯಿತು. ಸಮಯ ಆಗುತ್ತಲಿದೆ 10:30. ಮುಂದಿನ ಕಾರ್ಯಕ್ರಮ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್.